ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರುಗಳು ಅಥವಾ 765 ಕಿಲೋಹರ್ಟ್ಸ್. ನಮ್ಮ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರಗಳಲ್ಲಿ ಲಭ್ಯವಿದ್ದು ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲೂ ಕೇಳುವಿರಿ. ಇಂದು ಮಂಗಳವಾರ. ರಾಷ್ಟ್ರೀಯ ಪಂಚಾಂಗ ಶಾಲಿ ವಾಹನ ಶಕೆ 1948 ಶ್ರಾವಣ ಮಾಸದ 6ನೇ ದಿನ ಅಂದರೆ 2026 ಇಸ್ವಿ ಜುಲೈ ತಿಂಗಳ 28ನೇ ತಾರೀಕು. ಈಗ ಸಮಯ 5:58:46. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ ಹಾಗೂ ಅಶ್ವಿನಿಯ ನಮಸ್ಕಾರ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
2: ಆತ್ಮೀಯರೇ,
3: ರಾಮಧಾನ್ಯದ ಕೃತಿಯನು
2: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
0: ಈಗ ಡಾಕ್ಟರ್ ಗೀತಾ ದಾನಶೆಟ್ಟಿ ಅವರಿಂದ ಚಿಂತನ.
5: ಮನುಷ್ಯನ ಜೀವನದಲ್ಲಿ ಅತ್ಯಂತ ಸುಂದರವಾದ ಗುಣ ಯಾವುದು ಎಂದು ಕೇಳಿದರೆ ನಾನು ಒಂದು ಕ್ಷಣವೂ ಯೋಚಿಸದೆ ಹೇಳುವೆ, ಕೃತಜ್ಞತೆ ಎಂದು. ಏಕೆಂದರೆ ಕೃತಜ್ಞತೆ ಎಂದರೆ ಕೇವಲ ಧನ್ಯವಾದ ಎನ್ನುವ ಶಿಷ್ಟಾಚಾರದ ಪದವಲ್ಲ. ಅದು ಒಂದು ಜೀವನ ದೃಷ್ಟಿ, ಅದು ಬದುಕನ್ನು ನೋಡುವ ಕಣ್ಣು, ಅದು ಹೃದಯದ ಪರಿಪಕ್ವತೆ. ಯಾರಾದರೂ ನಮಗೆ ಪ್ರೀತಿ ಕೊಟ್ಟಾಗ, ಕಾಳಜಿ ತೋರಿದಾಗ, ಸಮಯ ನೀಡಿದಾಗ, ಸಹಾಯ ಮಾಡಿದಾಗ, ಒಂದು ಮುಗುಳ್ನಗೆ ನೀಡಿದಾಗ ಅದನ್ನು ಸಹಜವೆಂದು ತೆಗೆದುಕೊಳ್ಳುವುದು ಸುಲಭ. ಆದರೆ ಅದಕ್ಕಾಗಿ ಕ್ಷಣಕಾಲ ನಿಂತು ಹೃದಯದಲ್ಲಿ ಧನ್ಯತೆಯನ್ನು ಅನುಭವಿಸುವುದು ಅಪರೂಪ. ಒಬ್ಬ ವ್ಯಕ್ತಿ ಒಂದು ಸುಂದರವಾದ ಲೇಖನ ಬರೆದಿದ್ದಾನೆ ಎಂದುಕೊಳ್ಳಿ. ನೀವು ಓದಿ ಆನಂದಪಟ್ಟಾಗ ತುಂಬ ಚೆನ್ನಾಗಿ ಬರೆದಿದ್ದೀರಿ ಎಂದು ಹೇಳಿ ನೋಡಿ. ಅವರ ಧ್ವನಿಯಲ್ಲಿ ಮೂಡುವ ಸಂತೋಷ ಕೇಳಿ. ಒಬ್ಬ ಗಾಯಕನು ಹಾಡಿದಾಗ ಅವನು ಕೇವಲ ನಿಮ್ಮ ಹಣಕ್ಕಾಗಿ ಹಾಡುವುದಿಲ್ಲ, ಅವನು ನಿಮ್ಮ ಚಪ್ಪಾಳೆಯನ್ನು ಬಯಸುತ್ತಾನೆ. ಏಕೆಂದರೆ ಚಪ್ಪಾಳೆ ಅವನ ಪರಿಶ್ರಮಕ್ಕೆ ದೊರೆಯುವ ಜೀವಂತ ಗೌರವ. ಆದರೆ ನಾವು ಬಹಳ ಬಾರಿ ಹೀಗೆ ಯೋಚಿಸುತ್ತೇವೆ, ಟಿಕೆಟ್ ತೆಗೆದುಕೊಂಡು ಬಂದಿದ್ದೇವೆ, ಹಾಡುವುದು ಅವನ ಕೆಲಸ. ಹೌದು, ಅದು ಅವನ ಕೆಲಸವಾಗಿರಬಹುದು. ಆದರೆ ನಿಮ್ಮ ಪ್ರಶಂಸೆ ಅವನ ಕೆಲಸಕ್ಕೆ ಜೀವ ತುಂಬುವ ಶಕ್ತಿ. ನಿಮ್ಮ ಮನೆಗೆ ಹಾಲು ತರುವವನು, ಪತ್ರಿಕೆ ಹಾಕುವವನು, ತರಕಾರಿ ಮಾರುವವನು, ಹೋಟೆಲ್ನಲ್ಲಿ ಊಟ ತರುವ ವೇಟರ್, ಆಸ್ಪತ್ರೆಯ ನರ್ಸ್ ಆಗಿರಬಹುದು, ಕಚೇರಿಯ ಸಿಬ್ಬಂದಿ, ಇವರೆಲ್ಲರೂ ನಮ್ಮ ಜೀವನವನ್ನು ಸುಲಭಗೊಳಿಸುತ್ತಾರೆ. ಆದರೆ ಅವರ ಕೆಲಸವನ್ನು ನಾವು ಸೇವೆಯಾಗಿ ನೋಡುವುದಿಲ್ಲ, ಅದು ಅವರ ಕರ್ತವ್ಯ ಎಂದುಕೊಳ್ಳುತ್ತೇವೆ. ಇಲ್ಲಿಯೇ ಕೃತಜ್ಞತೆ ಆರಂಭವಾಗುತ್ತದೆ. ಕನಿಷ್ಠ ಒಂದು ಮುಗುಳ್ನಗೆ, ಒಂದು ಧನ್ಯವಾದ, ಒಂದು ಗೌರವಯುತವಾದ ಮಾತು ಇಷ್ಟಾದರೂ ಕೊಡಬಹುದಲ್ಲವೇ? ಮನುಷ್ಯನ ಮೌಲ್ಯ ಅವನ ಹುದ್ದೆ, ಅಧಿಕಾರ, ಹಣದಿಂದ ನಿರ್ಧಾರವಾಗಬಾರದು. ಧರ್ಮ ಎಂದರೆ ಪ್ರತಿಯೊಬ್ಬ ಮನುಷ್ಯನನ್ನು ಗೌರವದಿಂದ ನೋಡುವುದು. ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದ್ದೀರಾ? ಒಬ್ಬ ವ್ಯಕ್ತಿ ಸತ್ತ ನಂತರ ನಾವು ಅವನ ಒಳ್ಳೆಯತನವನ್ನೇ ನೆನಪಿಸಿಕೊಳ್ಳುತ್ತೇವೆ, ಅವನ ದೋಷಗಳನ್ನೆಲ್ಲ ಮರೆತು ಬಿಡುತ್ತೇವೆ. ಆದರೆ ಅವನು ಜೀವಂತವಾಗಿದ್ದಾಗ ಅವನ ಸದ್ಗುಣಗಳನ್ನು ಮರೆತು ದೋಷಗಳನ್ನು ಮಾತ್ರ ಹುಡುಕುತ್ತೇವೆ, ಟೀಕೆ ಮಾಡುತ್ತೇವೆ, ಅಪಹಾಸ್ಯ ಮಾಡುತ್ತೇವೆ. ಇದು ಮಾನವನ ದೊಡ್ಡ ವಿಪರ್ಯಾಸ. ಜನಗಳು ಒಳ್ಳೆಯ ಕೆಲಸಗಳನ್ನು ಮಾಡಲು ಮುಂದೆ ಬರುತ್ತಿಲ್ಲ, ಯಾಕೆಂದರೆ ಯಾರೂ ಅವರನ್ನು ಗುರುತಿಸುವುದಿಲ್ಲ, ಗೌರವಿಸುವುದಿಲ್ಲ. ಹೀಗಾಗಿ ಸ್ವಾರ್ಥದ ಸಮಾಜ ನಿರ್ಮಾಣವಾಗುತ್ತಿದೆ. ವ್ಯಕ್ತಿ ಬದುಕಿರುವಾಗ ಅವನ ಒಳ್ಳೆಯತನವನ್ನು ಗುರುತಿಸಿ, ಅವನ ಪ್ರಯತ್ನವನ್ನು ಪ್ರಶಂಸಿಸಿ, ಅವನ ಸೇವೆಯನ್ನು ಗೌರವಿಸಿ, ಪ್ರಶಂಸೆ ಮನುಷ್ಯನನ್ನು ಹಾಳು ಮಾಡುವುದಿಲ್ಲ, ಪ್ರಶಂಸೆ ಅವನೊಳಗಿನ

0: ಉತ್ತಮ ಗುಣಗಳನ್ನು ಇನ್ನಷ್ಟು ಅರಳಿಸುತ್ತದೆ. ಒಬ್ಬ ಮನುಷ್ಯನಿಗೆ ಕೆಲವೊಮ್ಮೆ ಸಾವಿರಾರು ರೂಪಾಯಿಗಿಂತ ಒಂದು ನಿಜವಾದ ಪ್ರಶಂಸೆ ಹೆಚ್ಚು ಸಂತೋಷ ನೀಡುತ್ತದೆ. ಪ್ರತಿಯೊಂದಕ್ಕೂ ಧನ್ಯವಾದ ಹೇಳಿ, ಬೆಳಗಿನ ಸೂರ್ಯನಿಗೆ, ಮಳೆಗೆ, ಮರಗಳಿಗೆ, ಸ್ನೇಹಿತರಿಗೆ, ಕುಟುಂಬಕ್ಕೆ, ಜೀವನಕ್ಕೆ, ನಿಮ್ಮೊಳಗೆ ನಿಧಾನವಾಗಿ ಒಂದು ಅದ್ಭುತ ಪರಿವರ್ತನೆ ಆರಂಭವಾಗುತ್ತದೆ. ಕೃತಜ್ಞತೆ ಹೃದಯವನ್ನು ಅರಳಿಸುತ್ತದೆ, ಅಹಂಕಾರವನ್ನು ಕರಗಿಸುತ್ತದೆ. ಕೃತಜ್ಞತೆ ಇರುವಲ್ಲಿ ದೂರುಗಳು ಕಡಿಮೆಯಾಗುತ್ತವೆ. ನೀವು ಯಾರನ್ನಾದರೂ ಪ್ರಶಂಸಿಸಿದರೆ ಸಣ್ಣವರಾಗುವುದಿಲ್ಲ, ಯಾರನ್ನಾದರೂ ಕ್ಷಮಿಸಿದರೆ ದುರ್ಬಲರೂ ಆಗುವುದಿಲ್ಲ, ಯಾರನ್ನಾದರೂ ಗೌರವಿಸಿದರೆ ನಿಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ, ಬದಲಾಗಿ ನಿಮ್ಮ ಹೃದಯ ವಿಶಾಲವಾಗುತ್ತದೆ. ಒಳ್ಳೆಯತನವನ್ನು ಗುರುತಿಸಲು ಒಳ್ಳೆಯತನವೇ ಬೇಕು. ಆದ್ದರಿಂದ ನಾವು ಕೃತಜ್ಞತೆಯೊಂದಿಗೆ ಹೋರಾಡುವುದಿಲ್ಲ, ಅದನ್ನು ಕೃತಜ್ಞತೆಯಿಂದಲೇ ಸ್ವೀಕರಿಸುತ್ತೇವೆ, ಏಕೆಂದರೆ ಅದು ಒಂದು ಆಂತರಿಕ ಕ್ರಾಂತಿ.
1: ಇದುವರೆಗೆ ಡಾಕ್ಟರ್ ಗೀತಾ ದಾನಶೆಟ್ಟಿ ಅವರಿಂದ ಚಿಂತನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ರೈತರಿಗೆ ಸಲಹೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
7: ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
9: ನಮಸ್ಕಾರ ರೈತ ಬಾಂಧವರೇ. ಬೇಳೆಕಾಳುಗಳು ಭಾರತೀಯರ ಶಾಖಾಹಾರಿ ಪದ್ಧತಿಯಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಬೇಳೆಕಾಳುಗಳಲ್ಲಿ ಕೀಟ ಮತ್ತು ರೋಗಗಳ ಸುಮಾರು 20-60% ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ. ಆದ್ದರಿಂದ ಸೂಕ್ತ ಸಸ್ಯ ಸಂರಕ್ಷಣಾ ಪದ್ಧತಿಗಳನ್ನು ಅನುಸರಿಸುವುದು ತುಂಬಾ ಮುಖ್ಯವಾಗಿರುತ್ತದೆ. ಹೆಸರು ಕರ್ನಾಟಕದಲ್ಲಿ ಹೆಸರನ್ನ ಸುಮಾರು 4.0 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದು 0.96 ಲಕ್ಷ ಟನ್ ಇಳುವರಿ ಪಡೆಯಲಾಗುತ್ತದೆ. ಹೆಸರು ಉತ್ತರ ಕರ್ನಾಟಕದ ಜನಪ್ರಿಯ ಬೇಳೆಕಾಳು. ಇದನ್ನ ಇಡಿಕಾಳಾಗಿಯೂ ಬೇಳೆಯ ರೂಪದಲ್ಲಿಯೂ ಉಪಯೋಗಿಸುತ್ತಾರೆ. ಇದರಲ್ಲಿ ಪ್ರೋಟೀನ್ ಸಮೃದ್ಧವಾಗಿರುವುದಲ್ಲದೆ ಸುಲಭವಾಗಿ ಬೇಯುತ್ತದೆ. ಮುಖ್ಯವಾಗಿ ಇದು ಮಳೆಗಾಲದ ಬೆಳೆಯಾಗಿದ್ದರೂ ಭತ್ತದ ಬೆಳೆಯ ನಂತರ ಚಳಿಗಾಲದಲ್ಲಿಯೂ ಬೆಳಿಬಹುದು. ನೀರಾವರಿ ಸೌಕರ್ಯ ಇರುವಲ್ಲಿ ಇದನ್ನ ಬೇಸಿಗೆಯಲ್ಲೂ ಬೆಳೀತಾರೆ. ಹೆಸರನ್ನ ಎಲ್ಲ ವಿಧದ ಮಣ್ಣುಗಳಲ್ಲಿ ಬೆಳೆಯುತ್ತಾರೆ. ಇದರ ಬೆಳವಣಿಗೆಗೆ 65-70 ಸೆಂಟಿಮೀಟರ್ ಮಳೆ ಇದ್ರೆ ಸಾಕು. ಗಿಡಗಳು ಸುಮಾರು 40 ಸೆಂಟಿಮೀಟರ್ ಎತ್ತರದವರೆಗೆ ಚಿಕ್ಕ ಪೊದೆಗಳಾಗಿ ಬೆಳೆದು ತನ್ನ ಬೇರಿನಲ್ಲಿ ಕಟ್ಟುವ ಗಂಟುಗಳಿಂದ ವಾತಾವರಣದಲ್ಲಿರುವ ಸಾರಜನಕವನ್ನು ಪಡೆದುಕೊಂಡು ತನ್ನ ಸಾರಜನಕದ ಬೇಡಿಕೆಯನ್ನು ಕಡಿಮೆಗೊಳಿಸುವುದಲ್ಲದೆ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತದೆ. ಇನ್ನು ಇದರಲ್ಲಿ ಕಂಡುಬರುವ ಅಗ್ರೋಮೈಸಿಡ್ ನೊಣ, ಮರಿಹುಳುಗಳು ಸಸಿಗಳ ಕಾಂಡವನ್ನು ಕೊರೆಯುವುದರಿಂದ ಸಸಿಗಳು ಬಾಡುತ್ತವೆ. ಇದರ ನಿರ್ವಹಣೆ ಏನಪ್ಪಾ ಅಂದ್ರೆ ಮುಂಚಿತವಾಗಿ ಬಿತ್ತನೆ ಮಾಡಬೇಕು, ಬಾಡುತ್ತಿರುವ ಸಸಿಗಳನ್ನು ಕಿತ್ತು ನಾಶಪಡಿಸಬೇಕು. ಕೀಟದ ಬಾಧೆ ಕಂಡು ಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 0.2 ಮಿಲಿಲೀಟರ್ ಇಮ್ಡಾಕ್ಲೋಫ್ರೈಡ್, 17.8 SL ಅಥವಾ 0.3 ಗ್ರಾಂ ಥಯಾಮಿಥಾಕ್ಸಾಮ್, 25 WPG ಅಥವಾ 1.7 ಮಿಲಿಲೀಟರ್ ಥೈಮೆಥೋಯೇಟ್ 30 EC ಬೆರೆಸಿ ಸಿಂಪಡಿಸಬೇಕು. ಇನ್ನು ಸಸ್ಯಹೇನು ಹಾಗೂ ಥ್ರಿಪ್ಸ್, ಚಿಗುರೆಲೆ ಮತ್ತು ಕಾಯಿಗಳಿಂದ ರಸ ಹೀರುವುದರಿಂದ ಕಾಯಿಗಳು ಜೊಪ್ಪೆಯಾಗ್ತವೆ. ಇದರ ನಿರ್ವಹಣೆ ಹೇಗಪ್ಪ ಅಂದ್ರೆ ಪ್ರತಿ ಲೀಟರ್ ನೀರಿಗೆ 0.2 ಮಿಲಿಲೀಟರ್ ಇಮ್ಡಾಕ್ಲೋಫ್ರೈಡ್, 17.8 SL ಅಥವಾ 1 ಮಿಲಿಲೀಟರ್ ಮಿಥೈಲ್ ಪ್ಯಾರಾಥಿಯಾನ್ 50 EC ಅಥವಾ 1.7 ಮಿಲಿಲೀಟರ್ ಡೈಮೊಥೋಯೇಟ್ 30 EC ಬೆರೆಸಿ ಸಿಂಪಡಿಸಬೇಕು.

0: ಇನ್ನು ಎಲೆ ತಿನ್ನುವ ಹುಳು ಕೀಡೆಗಳು ಎಲೆಗಳನ್ನು ತಿಂದು ನಾಶಪಡಿಸ್ತವೆ. ಇದರ ನಿರ್ವಹಣೆ ಹೇಗಪ್ಪ ಅಂದ್ರೆ, ಬೇಸಿಗೆಗೆ ಆಳವಾಗಿ ಉಳುಮೆ ಮಾಡಿರಬೇಕು. ಮರಿ ಹುಳುಗಳು ಗುಂಪು ಗುಂಪಾಗಿ ವಾಸಿಸುವುದರಿಂದ ಅಂತ ಟೊಂಗೆಗಳನ್ನ ಕಿತ್ತು ನೆಲದಲ್ಲಿ ಹೂಳಬೇಕು. 2.0 ml ಕ್ವಿನಾಲಾಫಾಸ್ 25 EC ಅಥವಾ 1.0 ml ಫೆನ್ವಲರೈಟ್ 20 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಕಾಯಿ ಕೊರೆಯುವ ಹುಳು ಮರಿಗಳು ಕಾಯಿ ಕೊರೆದು ಬೀಜಗಳನ್ನು ತಿಂತವೆ. ಇದರ ನಿರ್ವಹಣೆ, ಪ್ರತಿ ಲೀಟರ್ ನೀರಿಗೆ 0.6 g ಮಿಥೋಮಿಲ್ 40 SP ಮತ್ತು 0.5 ml DDVP 76 EC ಅಥವಾ 2.0 ml ಪ್ರೊಪನೋಫಾಸ್ 50 EC ಮತ್ತು 0.5 ml DDVP 76 EC ಅಥವಾ 0.5 ml ಲಾಮ್ಡಾ ಸಯೋಲಾತ್ರಿನ್ 10 EC ಮತ್ತು 5% ಬೇವಿನ ಬೀಜದ ಕಷಾಯ ಅಥವಾ 0.2 ml ಸ್ಪೈನೋಸ್ಯಾಡ್ 45 SC ಬೆರೆಸಿ ಸಿಂಪಡಿಸಬೇಕು. ಇನ್ನು ಕೊಂಬಿನ ಹುಳು ಕೀಡೆಗಳು ಹಸಿರು ಬಣ್ಣದಿಂದ ಮೈಯ ಹಿಂಭಾಗದಲ್ಲಿ ಚಿಕ್ಕದಾದ ಕೊಂಬನ್ನು ಹೊಂದಿರುತ್ತವೆ. ಹುಳುಗಳ ಸಂಖ್ಯೆ ಅತಿಯಾದಾಗ ಎಲ್ಲಾ ಎಲೆಗಳನ್ನ ಭಕ್ಷಿಸಿ ಬೆಳೆಯನ್ನ ಸಂಪೂರ್ಣವಾಗಿ ನಾಶಪಡಿಸುತ್ತವೆ. ಇದರ ನಿರ್ವಹಣೆ ಹೇಗಪ್ಪ ಅಂದ್ರೆ, ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡಬೇಕು. ದೊಡ್ಡದಾದ ಕೀಡೆಗಳನ್ನ ಆರಿಸಿ ನಾಶಪಡಿಸಬೇಕು. ಈ ಕೀಡೆಗಳು ಕಂಡ ತಕ್ಷಣ 4 g ಕಾರ್ಬರಿಲ್ 50 WP ಅಥವಾ 2 ml ಕ್ಲೋರೋಫೈರಿಫಾಸ್ 20 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅಭಾವ ಇರುವ ಪ್ರದೇಶದಲ್ಲಿ ಪ್ರತಿ ಎಕರೆಗೆ 8 kg ಕ್ವಿನಾಲಾಫಾಸ್ 1.5% ಅಥವಾ ಫೆನವೆಲರೇಟ್ ಅನ್ನ 0.4% ಧೂಳೀಕರಣ ಮಾಡಬೇಕು.
1: ರೈತರಿಗೆ ಸಲಹೆ ಕೇಳಿದ್ರಿ.

ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ರಾಯಬಾಗ್ ತಾಲೂಕು ನೀಲಜಿಯ ನಾಗವ್ವ ಮಲ್ಲಪ್ಪ ಕಾಂಬಳೆ ಮತ್ತು ಸಂಗಡಿಗರಿಂದ ಕೇಳಿ ಚೌಡಕ್ಕಿ ಪದಗಳು.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಬಾಗ್ ತಾಲೂಕು ನೀಲಜಿಯ ನಾಗವ್ವ ಮಲ್ಲಪ್ಪ ಕಾಂಬ್ಳೆ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳನ್ನು ಕೇಳಿದ್ರಿ.

ಆಕಾಶವಾಣಿ ಧಾರವಾಡ. ಕೆಳಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 7:15 ವಚನಾಮೃತ ಸಾಪ್ತಾಹಿಕ ಸಂಚಿಕೆ, ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಾಯೋಜಕರು ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಖದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನ. 9:05 ಎಸ್ಎಫ್ ಗೋಜನೂರ್ ಅವರಿಂದ ಸುಗಮ ಸಂಗೀತ. ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ 9:15. 9:30 ಸಂದೇಶ ಆಧಾರಿತ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 10:30 ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮ. ಹನ್ನೊಂದು 11:00 ನಾಟಕ ಕಂಪ್ಯೂಟರ್ XYZ. ಮೂಲ ತಮಿಳು ರಚನೆ ನಾಜರೇತ್ ಎಂಎ ಸಾಮ್ರಾಟ್. ಕನ್ನಡಕ್ಕೆ ಅನುವಾದಿಸಿದವರು ಶಾಂತಾ ಗೋಡ್ಖಿಂಡಿ. ನಿರ್ದೇಶನ ಜಿಎಂ ಶಿರಹಟ್ಟಿ. 11:30 ರಸಿಕ್ಲಾಲ್ ಅಂಧಾರಿಯಾ ಅವರ ಗಾಯನ ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ. ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜರಿ ಅವರಿಂದ ಮಾಹಿತಿ ಕೇಳುವಿರಿ. ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ ಕೇಳುವಿರಿ. 1:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಡೂರು ತಾಲೂಕು ಹಳೇದರೋಜಿಯ ಅಶ್ವರಾಮಣ್ಣ ಮತ್ತು ಸಂಗಡಿಗರಿಂದ

0: उत्तरप्रदेश प्रशासनेन उच्चतम न्यायालयः संसूचितः यत् अयोध्या स्थितस्य राममन्दिर न्यासाय प्राप्त दानराशेः कथित दुरुपयोगस्य अन्वेषणार्थं लखनऊ परिक्षेत्रस्य आरक्षक महानिरीक्षकस्य किरण एस इत्यस्य अध्यक्षतायां चतुर्सदस्यात्मकं विशेषान्वेषण दलं निर्मितम्। अस्मिन् दले एकः आरक्षक उपमहानिरीक्षकः, एकः वरिष्ठाराक्षक अधीक्षकः, एकक्ष अपर आरक्षकाधीक्षकः अपि भविष्यन्ति। उच्चतम न्यायालयेन राज्य प्रशासनं निर्देशितं यत् विशेषान्वेषण दले पंचम सदस्य रूपेण न्यायिक लेखा परीक्षकः अपि नियोज्यताम्। एतद्दलं द्विसाप्ताहाभ्यन्तरे स्व प्रथम स्थिति प्रतिवेदनं न्यायालये समर्पयिष्यति। न्यायपीठं राममन्दिर दानराशेः कथित दुरुपयोगस्य तथा न्यासस्य वित्तीय लेखानां केन्द्रीयान्वेषण विभागेन अन्वेषणार्थं प्रस्तुताः याचनाः शृणोति स्म। एतन्मध्ये उत्तरप्रदेशस्य विशेष न्यायालयेन कथित राममन्दिर दान चौर्य प्रकरणे सर्वेषाम् अष्टाभियुक्तानां न्यायिकाभिरक्षायाः अवधिः 14 दिनानि यावत् वर्धितः। भारतीय भारोत्तोलिका ज्ञानेश्वरी यादवः ह्यः ग्लास्गो नगरे आयोजितेषु राष्ट्रमण्डल क्रीडासु महिलानां 53 किलोग्राम भारवर्गे रजत पदकं प्राप्तवती। राष्ट्रपति पदासीना द्रौपदी मुर्मुः, उपराष्ट्रपतिः सीपी राधाकृष्णन् तथा प्रधानमन्त्री नरेन्द्र मोदी च ज्ञानेश्वरी यादवं रजत पदक प्राप्त्यर्थम् अभिनन्दितवन्तः। अधुना भारतस्य पदक तालिकायां एकं स्वर्ण पदकं, त्रीणि रजत पदकानि, एकं कांस्य पदकं च एवं आहत्य 5 पदकानि सन्ति। इति वार्ताः।
1: आकाशवाणी धारवाड।
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್।
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ। ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ। ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ। ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್। ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74।
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ।
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ। ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ।
7: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
8: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ। ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
7: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ। ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ।
8: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ। ಷರತ್ತುಗಳು ಅನ್ವಯ।
1: ಆಕಾಶವಾಣಿ ಧಾರವಾಡ ಕೇಳುಗರೆ, ಇನ್ನು ಮುಂದೆ ಕೆಲವು ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ।

ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸುತ್ತೇವೆ.

ಸಲ್ಲಿಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕೇಳಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2,186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25,64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2,56 ಲಕ್ಷ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಂ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ

0: ಕೋಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆ ಹಚ್ಚಲಾಗಿದೆ. ಹತ್ತಾರು ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟ್ರೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನು ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹೆಪಟೈಟಿಸ್ ಅಥವಾ ಇನ್ಫ್ಲೇಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೇವೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳಬಹುದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾಕ್ಟರ್ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿ ಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 meters ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊಂಡ್ ಬಂದೆ, ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈನು ಮಾಡಿದ್ರು.
6: ಸಾಯಲ್ ಕೋಚ್ ಬಂದ್ರು ವಿಜೀಶ್ ಅಂತ, ಅವರ

0: ನನಗೆ ಕೋಚಿಂಗ್ ಮಾಡಿಸ್ತಾ ಇರೋದು ಇವಾಗವರೆಗೂ. ನಾನು ಅವ್ರ ಹತ್ರ ಹೋದಾಗ 3.40 meters ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೀಶ್ ಸರ್.
1: AFI ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ 3 ಕೋರ್ ಕೊಡಿಸಿದ್ದಾರೆ. ಮತ್ತೆ ನಮ್ಮ ಕೋಚ್ ವಿಜೀಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
2: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು, ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಇಬೆಳಗ್ಗೆ 7:35.
3: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz.
4: ಆಕಾಶವಾಣಿ ಧಾರವಾಡ. ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ. ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ.
5: ಪ್ರಸ್ತುತಿ ಮಂಜುಳಾ ಪುರಾಣಿಕ್.
4: ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ಧಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
6: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
4: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
6: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
4: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
6: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
7: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್, ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ

0: ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಆತ್ಮೀಯ ಕೇಳುಗರಿಗೆಲ್ಲ ವಚನಾಮೃತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 12ನೇ ಶತಮಾನದ ಶರಣರು ಕಾಯಕಕ್ಕೆ ಕೊಟ್ಟಷ್ಟೇ ಗೌರವವನ್ನ ಕಾಯಕ್ಕೂ ನೀಡಿದ್ದರು. ಬಸವಣ್ಣನವರು ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಎಂದು ಹೇಳುತ್ತಾ ಕಾಯಕವೇ ಕೈಲಾಸ ಎನ್ನುತ್ತಾರೆ. ಶರಣರ ಪ್ರಕಾರ ಕಾಯ ಕೂಡಲ ಸಂಗಮನನ್ನು ಒಲಿಸ ಬಂದ ಪ್ರಸಾದ ಕಾಯ ಎಂಬುದು ಅವರ ಸ್ಪಷ್ಟ ನಂಬಿಕೆ. ದೇಹವು ನಮಗೆ ಪ್ರಸಾದ ರೂಪದಲ್ಲಿ ದೊರಕಿದೆ, ಅದಕ್ಕೆ ಇದು ಪವಿತ್ರವಾದದ್ದು. ಇಂಥ ದೇಹವನ್ನ ನಿರ್ಲಕ್ಷಿಸಿ ಕೆಡಿಸಿದರೆ ಇಡೀ ಜೀವನವೇ ಹಾಳಾಗುತ್ತದೆ ಎಂದು ವಿವರಿಸಿದ್ದಾರೆ ಹಿರಿಯ ವೈದ್ಯ ಸಾಹಿತಿ ಡಾಕ್ಟರ್ ಸರ್ಜ ನಾಗಲೋಟಿ ಮಠ್.

ಬೇರಿಲ್ಲ ಕಾಣಿರೋ ಎಂದು ಹೇಳುತ್ತಾ ಕಾಯಕವೇ ಕೈಲಾಸ ಎನ್ನುತ್ತಾರೆ. ಶರಣರ ಪ್ರಕಾರ ಕಾಯ ಕೂಡಲ ಸಂಗಮನನ್ನು ಒಲಿಸ ಬಂದ ಪ್ರಸಾದ ಕಾಯ ಎಂಬುದು ಅವರ ಸ್ಪಷ್ಟ ನಂಬಿಕೆ. ದೇಹವು ನಮಗೆ ಪ್ರಸಾದ ರೂಪದಲ್ಲಿ ದೊರಕಿದೆ, ಅದಕ್ಕೆ ಇದು ಪವಿತ್ರವಾದದ್ದು. ಇಂಥ ದೇಹವನ್ನ ನಿರ್ಲಕ್ಷಿಸಿ ಕೆಡಿಸಿದರೆ ಇಡೀ ಜೀವನವೇ ಹಾಳಾಗುತ್ತದೆ ಎಂದು ವಿವರಿಸಿದ್ದಾರೆ ಹಿರಿಯ ವೈದ್ಯ ಸಾಹಿತಿ ಡಾಕ್ಟರ್ ಸರ್ಜ ನಾಗಲೋಟ್.

0: ಶರಣರ ಕಾಯ ಹೇಗಿರಬೇಕು ಎಂದು ಬಸವಣ್ಣನವರು ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ.
1: ಮಾಡುವ ಭಕ್ತನ ಕಾಯ ಬಾಳೆಯ ಕಂಬದಂತಿರಬೇಕು, ಮೆಲ್ಲೆ ಮೆಲ್ಲೆನೆ ಹೊರೆಯುತ್ತ ನೋದಡೆ ಒಳಗೆ ಕೆಚ್ಚಿಲ್ಲದಂತಿರಬೇಕು. ಮೇಲಾದ ಫಲವ ನಮ್ಮವರು ಬೀಜ ಸಹಿತ ನುಂಗಿದರೂ ಎನಗಿನ್ನಾವ ಭಯವಿಲ್ಲ ಕಾಣ. ಕೂಡಲ ಸಂಗಮ ದೇವ.
0: ಬಾಳೆಯ ಕಂಬ ದೇಹಕ್ಕೆ ಸೂಕ್ತ ಉಪಮೆ. ಬಾಳೆಯ ಕಂಬದ ಹಾಗೆ ಕೆಚ್ಚಿಲ್ಲದ ಹಾಗೆ ಭಕ್ತನ ಕಾಯ ಇರಬೇಕು. ಇಲ್ಲಿ ಕೆಚ್ಚು ಎಂದರೆ ಅಹಂಕಾರ ಸೊಕ್ಕು. ಭಕ್ತನಾದವನಲ್ಲಿ ಅಹಂಕಾರ ಸಲ್ಲದು, ಆದರೆ ಆ ಕೆಚ್ಚಿನ ಮೇಲೆ ಫಲ ಇರಬೇಕು. ಆ ಫಲವನ್ನು ಶರಣರು ಸ್ವೀಕರಿಸುತ್ತಾರೆ. ಇಲ್ಲಿ ಫಲ ಎಂದರೆ ಭಕ್ತಿ ಎಂದರ್ಥ. ಬಾಳೆಯಂತಹ ವಿನಯವಂತರನ್ನ ದೇವರು ಒಪ್ಪುತ್ತಾನೆ ಎಂಬುದನ್ನ ಮೇಲಾದ ಫಲವ ಬೀಜ ಸಹಿತ ನುಂಗುವುದು ಎಂಬ ಸಾಲು ಅರ್ಥೈಸುತ್ತದೆ. ಭಕ್ತ ಕಾಯ ಮಮಕಾಯವೆನ್ನಬೇಕಾದರೆ ಅದಕ್ಕೆ ತಕ್ಕಂತೆ ಇರಿಸಿಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿದೆ.

0: ಕಾಯವನ್ನ ಶರಣರು ತಮ್ಮದೇ ಆದ ಬೇರೆ ಬೇರೆ ರೂಪಕಗಳ ಮೂಲಕ ಚಿತ್ರಿಸುತ್ತಾರೆ. ದಾಸಿಮಯ್ಯ ಮತ್ತು ಅಲ್ಲಮ ಪ್ರಭುಗಳು ಕಾಯವನ್ನು ಬಂಡಿಗೆ ಹೋಲಿಸಿದ್ದಾರೆ. ದಾಸಿಮಯ್ಯ ಕಾಯವನ್ನು ಅಹಂಕಾರ ತುಂಬಿದ ಬಂಡಿ ಎಂದಿದ್ದಾರೆ. ಅದು ಬೀಳದೇ ಇರಬೇಕಾದರೆ ಅದಕ್ಕೆ ಕೀಲು ರೂಪದಲ್ಲಿ ಶರಣರ ವಚನಗಳು ಮಾರ್ಗದರ್ಶಕವಾಗಿರಬೇಕು.
1: ಎನ್ನ ದೇಹ ಎಂಬುದೊಂದು ಬಂಡಿ ಕಾಣಯ್ಯ, ಕಾಲುಗಳೆರಡು ಗಾಲಿ ಕಂಡಯ್ಯ, ಹೊಡೆವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರ ಇಚ್ಛೆಯ ನರಿಯದೆ ಹೋದಡೆ ಅದರಚ್ಚು ಮುರಿಯಿತು ಗುಹೇಶ್ವರ.
0: ಇದು ಐದೂ ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ತಮಗೆ ಬೇಕಾದಂತೆ ನಡೆಯಬೇಕು ಎನ್ನುವವರೇ. ಆದರೆ ಅವರ ಕೈಯಲ್ಲಿ ದೇಹದ ಕಡಿವಾಣ ಕೊಡದೆ ವಿವೇಕದಿಂದ ಬದುಕಿದರೆ ಮಾತ್ರ ಬಂಡಿ ಉಳಿಯುತ್ತದೆ, ಇಲ್ಲದಿದ್ದರೆ ಅದು ಅಚ್ಚು ಮುರಿದು ನುಚ್ಚು ನೂರಾಗುತ್ತದೆ ಎಂದು ಅಲ್ಲಮ್ಮ ಪ್ರಭುಗಳು ಎಚ್ಚರಿಕೆ ಕೊಡುತ್ತಾರೆ.

0: ಬಸವಣ್ಣನವರ ಪ್ರಕಾರ ಬಡವರಿಗೆ ದೇವಾಲಯ ನಿರ್ಮಿಸುವ ಶಕ್ತಿ ಇಲ್ಲ. ದೇಹವನ್ನು ದೇವಾಲಯ ಮಾಡಿದರೆ ಸಾಕು, ಹೊರಗಿನ ದೇವಾಲಯದ ಅಗತ್ಯವಿಲ್ಲ ಎಂದು ಸಾರುವ ಸಾಮಾಜಿಕ ಉದ್ದೇಶ ಈ ವಚನಕ್ಕಿದೆ. ಬಸವೋತ್ತರ ಯುಗದ ವಚನಕಾರ ತೋಂಟದ ಸಿದ್ಧಲಿಂಗ ಯತಿಗಳ ವಚನದಲ್ಲಿ ಕಾಯವನ್ನು ಕೆರೆಗೆ ಹೋಲಿಸಿದ್ದಾರೆ.
1: ಕಾಯವೆಂಬ ಕೆರೆಗೆ ತನುವೆಂಬ ಏರಿ ಮನವೆಂಬ ಕಟ್ಟೆಯ ಕಟ್ಟಿ ದೃಢವೆಂಬ ತೂಬನು ಇಕ್ಕಬೇಕಯ್ಯ. ಆನಂದವೆಂಬ ಜಲವ ತುಂಬಿ ಸ್ವಾನುಭವವೆಂಬ ಸೋಪಾನ ಹೂಡಬೇಕಯ್ಯ. ಆ ಕೆರೆಯ ಏರಿಯ ಮೇಲೆ ಆಚಾರವೆಂಬ ವೃಕ್ಷವ ಬೆಳೆಸಿ ಅರುಹೆಂಬ ಹೂವನ್ನು ಅದ್ವೈತವೆಂಬ ಹಸ್ತದಿಂದ ಕುಯ್ದು ಅನುಪಮಲಿಂಗಕ್ಕೆ ಪೂಜಿಸಬಲ್ಲರೆ.
0: ಹೀಗೆ ಇದು ಕೆರೆಯ ಮೇಲೆ ವೃಕ್ಷ ಬೆಳೆಸಿ ಆ ವೃಕ್ಷದ ಹೂವು ಲಿಂಗಕ್ಕೆ ಅರ್ಪಿಸುವವರೆಗೂ ವಿಸ್ತರಿಸುತ್ತದೆ. ಅನೇಕ ಶರಣರು ಕಾಯವನ್ನು ಹೊಲಕ್ಕೆ ಹೋಲಿಸುತ್ತಾರೆ.
1: ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ
0: ಎನ್ನುವಲ್ಲಿ ಕೃಷಿ ಅದು ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಿಸಿದ್ದು ಎಂದು ಸ್ಪಷ್ಟವಾಗುತ್ತದೆ. ಒಂದು ವಚನದಲ್ಲಿ ಅಕ್ಕ ಮಹಾದೇವಿ ಕಾಯವನ್ನು ಕೊಡಕ್ಕೆ ಹೋಲಿಸುತ್ತಾಳೆ. ಶರಣರು ಮನೆಗೆ ಬಂದರೆ ತನ್ನ ಕಾಯವೆಂಬ ಕೊಡದಲ್ಲಿ ಭಕ್ತಿ ಎಂಬ ನೀರು ತುಂಬಿ ಎರೆಯುತ್ತೇನೆ ಎಂದಿಹಳು. ಇದು ಬಹಳ ಸುಂದರವಾಗಿದೆ.
1: ಹಿಂದೆನ್ನ ಮನೆಗೆ ಒಡೆಯರು ಬಂದರೆ ತನುವೆಂಬ ಕಲಶದ ಲುದಕವ ತುಂಬಿ ಕಂಗಳ ಸೋನೆಯೊಡನೆ ಪಾದಾರ್ಚನೆ ಮಾಡುವೆ.
0: ಇದು ಅಕ್ಕನ ಕಾವ್ಯ ಶಕ್ತಿಗೆ ಒಂದು ನಿದರ್ಶನ. ಕಾಯ ಮುಖ್ಯವಾದರೂ ಕಾಯವನ್ನು ನಿರ್ದೇಶಿಸುವುದು ಮನಸ್ಸು. ಆ ಮನಸ್ಸನ್ನು ಹಿಡಿತದೊಳಗಿಳಿಸಿದರೆ ಮಾತ್ರ ಕಾಯದ ಶುದ್ಧಿ ಸಾಧ್ಯ ಎಂದು ಶರಣರು ಸಾರುತ್ತಾರೆ. ಹೀಗೆ ಶರಣರ ವಚನಗಳು ಅನೇಕ ನೆಲೆಯಲ್ಲಿ ದೇಹವನ್ನ ಕುರಿತು ಚಿಂತಿಸಿವೆ. ಮನುಷ್ಯ ಬದುಕುವುದು ದೇಹದ ಮೂಲಕ. ಏನನ್ನು ಸಾಧಿಸಿದರೂ ನಾಶ ಹೊಂದಿದರೂ ಅದು ದೇಹದ ಫಲ. ಆದ್ದರಿಂದ ದೇಹಕ್ಕೆ ಸಂಸ್ಕಾರ ಕೊಡುವುದು ಅಗತ್ಯ ಎನ್ನುತ್ತಾರೆ ಶರಣರು.
1: ಅಂದು ಇಂದು ಮತ್ತೊಂದೆನ ಬೇಡ, ದಿನವಿಂದೇ ಶಿವಶರಣೆಂಬವಂಗೆ, ದಿನವಿಂದೇ ಹರಶರಣೆಂಬವಂಗೆ, ದಿನವಿಂದೇ ನಮ್ಮ ಕೂಡಲ ಸಂಗನ ಮಾಡದೇ ನೆನವಂಗೆ.

0: ಶ್ರೀಮತಿ ಸೀಮಾ ಶಶಿರಾಜ್ ವನಕಿ ಇವರು ಸಾಹಿತಿ ಮತ್ತು ರಂಗಕಲಾವಿದರು. ಯಶಸ್ವಿ ಗೃಹಿಣಿಯಾಗಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿಯೂ ತೊಡಗಿಕೊಂಡ ಶ್ರೇಯಸ್ಸು ಅವರದ್ದು. ಇದೀಗ ಅವರ ವಚನ ವಿಶ್ಲೇಷಣೆ.
1: ನಡೆನುಡಿ ಸಿದ್ಧಾಂತದ ಶರಣರ ವಿಚಾರಧಾರೆಯಲ್ಲಿ ವೈಜ್ಞಾನಿಕ ಮನೋಭಾವವಿದೆ. ಬಸವಾದಿ ಪ್ರಮತರು ಮೂಢನಂಬಿಕೆಗಳನ್ನು ತೀವ್ರವಾಗಿ ವಿರೋಧಿಸುತ್ತಾರೆ, ಮಾನವ ಏಕತೆಯನ್ನು ಬಯಸುತ್ತಾರೆ. ಶರಣ ಧರ್ಮದಲ್ಲಿ ಪೂಜಾರಿಗಳಂತಹ ಮಧ್ಯವರ್ತಿಗಳೇ ಇಲ್ಲ. ಮೂರ್ತಿಗಳು ಮತ್ತು ದೇವಸ್ಥಾನಗಳೇ ಇಲ್ಲವೆಂದ ಮೇಲೆ ಪೂಜಾರಿಗಳಾದರೂ ಎಲ್ಲಿಂದ ಬರಬೇಕು? ಇಂತಹ ಶರಣರ ಅನೇಕ ಸಿದ್ಧಾಂತಗಳನ್ನು

0: ಅವರು ನಾಡಿಗೆ ಕಟ್ಟಿಕೊಟ್ಟಿರುವುದು ತಮ್ಮ ವಚನ ಸಾಹಿತ್ಯವೆಂಬ ಸಂಪತ್ತಿನಿಂದ. ಪ್ರಸ್ತುತ ಬಸವಣ್ಣನವರ ವಚನವು ಅಂದು, ಇಂದು, ನಾಳೆ, ಈಗ ಎಂದು ಸಮಯ ವ್ಯರ್ಥ ಕಳೆಯದೆ ನಿನಗೆ ಶರಣು ಎನ್ನುವವರಿಗೆ ಇಂದೇ ಸುದಿನ. ಹರಣೇ ವಿಶ್ವನಿಯಾಮಕನು, ಶಿವನೇ ಜಗತ್ತಿನ ಕಾರಕನು, ಸೃಷ್ಟಿ ಸ್ಥಿತಿ ಲಯಕಾರಕನು, ಶಿವನಿಗೆ ವಂದಿಸುವುದು, ಅವನನ್ನೇ ಸ್ಮರಿಸುವುದು, ಪೂಜಿಸುವುದು, ಇದಕ್ಕೆಲ್ಲ ಇದುವೇ ಮಹಾದಿನ, ಇದುವೇ ಸುದಿನ. ಅದರಲ್ಲೂ ಕೂಡಲ ಸಂಗಮನಾಥನನ್ನು ತಪ್ಪದೆ ಧ್ಯಾನಿಸುವವರಿಗೆ ಈ ಕ್ಷಣವೇ ಸುಸಮಯವೆಂದು ಭಾವಿಸಬೇಕು ಎಂದಿದ್ದಾರೆ. ಬಸವಣ್ಣನವರ ಈ ವಚನಕ್ಕೆ ಪೂರಕವಾಗಿರುವ ಇನ್ನೊಂದು ವಚನ ನಮ್ಮ ಅಕ್ಕ ಮಹಾದೇವಿಯವರ ವಚನ. ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು ಈಗಲೇ ಬರಲಿ, ಆಗೀಗ ಎನ್ನದಿರೋ ಚನ್ನಮಲ್ಲಿಕಾರ್ಜುನ. ಈ ವಚನದಲ್ಲಿ ತಾಯಿ ಅಕ್ಕ ಮಹಾದೇವಿಯು ಇಂದು ನಾಳೆ ಎನ್ನುವ ಪರಿವೇ ಶರಣರಿಗಿಲ್ಲ ಎಂದು ಸ್ಪಷ್ಟವಾಗಿ ನುಡಿದಿದ್ದಾರೆ. ಇಂತಹ ನಮ್ಮ ಶರಣರು ಶುಭ ದಿನ ಅಶುಭ ದಿನ ಎನ್ನುವುದೇ ಇಲ್ಲ, ಶುಭ ದಿನವೆಂದು ಭಾವಿಸಿ ಮುಕ್ತಿ ಮಾರ್ಗಕ್ಕೆ ಅಣಿಯಾಗುವುದೇ ಶ್ರೇಷ್ಠ ಎಂದಿದ್ದಾರೆ. ಶರಣರಿಗೆ ಕಾಯಕವೇ ಕೈಲಾಸ. ಕಾಲಹರಣ ಮಾಡದೆ ಅಂದು ಇಂದು ಎಂಬ ಭೇದ ಭಾವವಿಲ್ಲದೆ ಸದಾ ಶಿವನನ್ನು ನೆನೆಯುತ್ತಾ ಕಾಯಕದಲ್ಲಿ ನಿರತನಾಗಿರುವುದೇ ಸ್ವರ್ಗ ಎಂದಿದ್ದಾರೆ. ಭಕ್ತಿಯನ್ನು ಮಾಡಲು ಯಾವುದೇ ವಿಶೇಷ ಮುಹೂರ್ತ ಸಮಯಕ್ಕಾಗಿ ಕಾಯುವುದು ಬೇಡ. ಭಗವಂತನ ಸ್ಮರಣೆಗೆ, ಆತನ ಒಲುಮೆಗೆ ಎಲ್ಲ ದಿನಗಳು ಎಲ್ಲ ಸಮಯವೂ ಒಳ್ಳೆಯದೇ. ಚಿತ್ತ ಶುದ್ಧಿಯಿಂದ ನಿತ್ಯ ದಾಸೋಹ, ನಿತ್ಯ ಕಾಯಕ, ಇವೆಲ್ಲವೂ ಶರಣರ ನಿತ್ಯದ ಪರಿಭಾವಗಳು. ಅಂದು ಇಂದು ಮತ್ತೊಂದು ಎಂದು ಎನಿಸುವುದನ್ನು ಬಿಟ್ಟು ಹೇಡಿಯ ಲಕ್ಷಣವನ್ನು ಅಲ್ಲಗಳೆದು ಆಗುವ ಕೆಲಸಕ್ಕೆ ವಿಳಂಬಿಸದೆ ಮಾಡುವುದು ವೀರನ ಲಕ್ಷಣ. ವಿಪತ್ತಿಗೆ ಒಗ್ಗಿಕೊಳ್ಳುವುದಾಗಲಿ, ಬರುವ ಕಷ್ಟಗಳಿಗೆ ಮುಂದೂಡುವುದಾಗಲಿ ಇವು ಒಳ್ಳೆಯ ಸ್ವಭಾವಗಳಲ್ಲ. ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಬೇಕೂ ಅಷ್ಟೇ. ನಾಳೆ ಬರುವುದು ಇಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ ಎಂದು ಸ್ವಾಗತಿಸಬೇಕು. ದೈಹಿಕವಾಗಿ ಮಾನಸಿಕವಾಗಿ ಅಳುಕುವುದಾಗಲಿ ಇವೆಲ್ಲವೂ ಸಲ್ಲದು. ಅದರಲ್ಲಿಯೂ ನಮ್ಮ ಬಸವಣ್ಣನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಳಿನ ದಿನಕ್ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೂಡಲ ಸಂಗಮ ದೇವಣ ಪೂಜಿಸಿದ ಫಲ ನಿಮ್ಮದಯ್ಯ. ಈ ವಚನದಲ್ಲಿ ಬಸವಣ್ಣನವರು ಮೂಢನಂಬಿಕೆಗಳನ್ನು ತೊರೆದು ಸಕಾರಾತ್ಮಕವಾಗಿ ಬದುಕುವಂತೆ ಸಂದೇಶ ನೀಡಿದ್ದಾರೆ.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು.
2: ಪ್ರಸ್ತುತಿ ಮಂಜುಳಾ ಪುರಾಣಿಕ್.
1: ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
3: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
4: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
5: ಮತ್ತೆ ಭೇಟಿಯಾಗೋಣ.
4: ನಮಸ್ಕಾರ.
5: ನಮಸ್ಕಾರ.
6: ಆಕಾಶವಾಣಿ ಧಾರವಾಡ.
7: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
8: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
7: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
9: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
10: PM ಜಯ್. ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಹಾಕಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ ಧಾರವಾಡ, ಸಮಯ 7:35.
7: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
8: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು: ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ: ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ದ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ದ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ

0: ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್, ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ದಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ದಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಒಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ 8ನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ.

0: ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಂ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಎರಡನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. ಐದನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಎರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, ಐದನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಧಾರವಾಡ. ಈಗ ಚಿತ್ರಗೀತೆಗಳು.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್ ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: R&R ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ July 31 ರಾಜ್ಯಾದ್ಯಂತ ಬಿಡುಗಡೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
1: ಯಶ್ ಚಾಣಕ್ಯ ಅವರ ಧ್ವನಿಯಲ್ಲಿ ಕೇಳಿ ಹೊಸ ಇತಿಹಾಸ ಚಿತ್ರದ ಗೀತೆ.

0: ಜೀಹುಳಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
4: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
3: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
4: ಕೊಡುಗೆಗಳು ಜುಲೈ 9 ಆಗಸ್ಟ್ 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
5: ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ಕೊಡಗಿನ ಕಾವೇರಿ ಚಿತ್ರದ ಗೀತೆ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ಸಮಯ 8 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ.

ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನದಲ್ಲಿ ಇದುವರೆಗೆ ಹಂಸಧ್ವನಿ ರಾಗ ಆದಿತಾಳ ತ್ಯಾಗರಾಜರ ಕೃತಿಯನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಹಿಂಡೋಳ ರಾಗ ಆದಿತಾಳ ತ್ಯಾಗರಾಜರ ಕೃತಿ.

ಇದುವರೆಗೆ ಕದ್ರಿ ಗೋಪಾಲನಾಥ್ ಅವರ ಸ್ಯಾಕ್ಸೋಫೋನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಥವಿಲ್ ವಿ ಕೃಷ್ಣಮೂರ್ತಿ ಪಿಳ್ಳೈ. ಕರ್ನಾಟಕ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆರ್ ಎನ್ ಆರ್ ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31 ರಾಜ್ಯಾದ್ಯಂತ ಬಿಡುಗಡೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು ಜುಲೈ 9 August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: SGM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
8: ಎಲ್ಲರಿಗೂ ನಮಸ್ಕಾರ. ನಾನು ಡಾ ಪ್ರಿಯಾಂಕಾ ಮೂರ್ತಿ, SDM ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 SDM ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
7: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಆಕಾಶವಾಣಿ ಧಾರವಾಡ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
5: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
4: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
5: ಕೊಡುಗೆಗಳು July 9-August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅನ್ವಯ.
6: ಆತ್ಮೀಯರೇ,
7: ರಾಮಧಾನ್ಯದ ಕೃತಿಯನು
6: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
7: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
8: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
0: ಕೇಳುಗರೆ, ಈಗ SF ಗೋಜನೂರ್ ಅವರಿಂದ ಸುಗಮ ಸಂಗೀತ. ಮೊದಲಿಗೆ ಕೇಳಿ ಪುರಂದರದಾಸರ ಕೃತಿ.

ಆಕಾಶವಾಣಿ ಧಾರವಾಡ. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ ಚಾಣಕ್ಯ ಅವರ ಧ್ವನಿಯಲ್ಲಿ ವಿಜಯ ನಾರಸಿಂಹ ಅವರ ರಚನೆ.

0: ಆಕಾಶವಾಣಿ ಧಾರವಾಡ. ಈಗ ಸಂದೇಶ ಆಧಾರಿತ ನಂದನ ಕಾರ್ಯಕ್ರಮ.
1: R&R ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ.
2: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
3: ಹೇಳಿ.
2: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
3: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
2: ಆದ್ರೆ ಇದನ್ನು ಹೇಗ್ ಮಾಡೋದು?
3: ಗುರುತು ಅಥವಾ ವಿಳಾಸದ

0: ಅಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
0: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
0: ಅಷ್ಟೇ
1: ಗೊತ್ತಾಯ್ತು.
0: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.

ಸಂದೇಶ ಆಧಾರಿತ ನಂದನ ಕಾರ್ಯಕ್ರಮದಲ್ಲಿ ಮೊದಲನೆಯ ಸಂದೇಶವನ್ನು ಕಳಿಸಿದವರು ವಿಜಯನಗರ ಜಿಲ್ಲೆಯ ಹಿರೇಹಡಗ್ಲಿಯಿಂದ ಸಣ್ಣನಿಂಗಪ್ಪ ಮತ್ತು ಮನೆಯವರು. ಸಂಗಮ ಚಿತ್ರದ ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಈ ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸ್ಯಾರ. ಸಂಗಮ ಚಿತ್ರದ ಪಿ ಬಿ ಶ್ರೀನಿವಾಸ್ ಹಾಗೂ ಸಿ ಕೆ ರಮಾ ಅವರು ಹಾಡಿರುವ ಈ ಗೀತೆ.

ಶ್ರೀ ರೇಣುಕಾದೇವಿ ಚಿತ್ರದ ಗೀತೆ ಇದು. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದವರು ವಿಜಯಪುರದಿಂದ ಸುದರ್ಶನ್ ಭರತ್ ಕುಮಾರ್ ಹಾಗೂ ಬಂದೆ ನವಾಜ್ ಅವರು. ಶ್ರೀ ರೇಣುಕಾದೇವಿ ಚಿತ್ರದ ರಿತೀಶ್ ಹಾಗೂ ಉಷಾ ಅವರು ಹಾಡಿರುವ ಈ ಗೀತೆ.

0: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಅಧಿಕ ಪೇಟೆಂಟ್ಗಳು, 35 ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
1: ಸ್ಫೂರ್ತಿ ಮಳ್ಳಿ ಅವರು ಮುಳಗುಂದದಿಂದ ಸಂದೇಶವನ್ನು ಕಳಿಸ್ಯಾರೆ. ಇದು ನಮ್ಮದು ಮೊದಲನೇ ಸಂದೇಶವಾಗಿದೆ. ನಮಗೆ H2O ಮೂವಿ ಚಿತ್ರದಿಂದ ಯಾವುದಾದರೂ ಒಂದು ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳಿ H2O ಚಿತ್ರದ ಕವಿತಾ ಕೃಷ್ಣಮೂರ್ತಿ ಅವರು ಹಾಡಿರುವ ಈ ಗೀತೆಯನ್ನು ಈಗ ಪ್ರಸಾರ ಮಾಡ್ತಾ ಇದ್ದೀವಿ.

ದಿಲೀಪ್, ದೀಪ್ತಿ, ಗುರುಸಿದ್ದಪ್ಪ ಹಾಗೂ ಪ್ರೇಮಾ ಗುಬ್ಬಿ ಅವರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದಿಂದ ಯಾವ ಕವಿಯೂ ಬರೆಯಲಾರ ಈ ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಯಾರ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಈ ಗೀತೆಯನ್ನು ಈಗ ಕೇಳೋಣ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ

0: ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 SDM ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

ಡಿ ಪಂಕಜ ಹಾಗೂ ನಟರಾಜ್ ನ್ಯಾಮತಿ ಅವರು ದಾವಣಗೆರೆ ಜಿಲ್ಲೆಯಿಂದ ಗೌರಮ್ಮ ಚಿತ್ರದ ಗೀತೆಯನ್ನ ಕೇಳಬೇಕೆಂದು ಸಂದೇಶವನ್ನು ಕಳಿಸ್ಯಾರ. ಗೌರಮ್ಮ ಚಿತ್ರದ ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರು ಹಾಡಿರುವ ಈ ಗೀತೆಯನ್ನ ಈಗ ಪ್ರಸಾರ ಮಾಡ್ತಾ ಇದ್ದೀವಿ.

0: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
1: ಬಿಎಂಡಬ್ಲ್ಯೂ ಎಕ್ಸ್ ಒನ್ 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
0: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
1: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
2: ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗಾನವಿದ್ಯಾ ಬಡಿ ಕಠಿಣೆ ಹೈ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸಿದವರು ಮಂಜುನಾಥ್ ಜಾಲವಾದಿಯವರು ಬಾಗಲಕೋಟೆಯಿಂದ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಈ ಗೀತೆ.

ಹೊಸ ಬೆಳಕು ಚಿತ್ರದ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಕಣ್ಣೀರ ಧಾರೆ ಗೀತೆಯನ್ನ ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸಿದವರು ಎಎಲ್ ಬಡಿಗೇರ್ ಶಿಕ್ಷಕರು ಬಾಗಲಕೋಟೆಯಿಂದ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹೊಸ ಬೆಳಕು ಚಿತ್ರದ ಈ ಗೀತೆಯನ್ನ ಈಗ ಕೇಳೋಣ.

ಗದಗದಿಂದ ಗೋವಿಂದ್, ವಿನೋದ್, ಶ್ಯಾಮ್ ಹಾಗೂ ಬಸವರಾಜ್ ಅವರು ಚೆಲುವಿನ ಚಿತ್ತಾರ ಚಿತ್ರದಿಂದ ಕನಸು ಇದು ನನಸು ಇದು ಈ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಯಾರ. ಚೆಲುವಿನ ಚಿತ್ತಾರ ಚಿತ್ರದ ಸೋನು ನಿಗಮ್ ಹಾಗೂ ಸುನಿಧಿ ಚೌಹಾಣ್ ಅವರು ಹಾಡಿರುವ ಈ ಗೀತೆಯನ್ನು ಈಗ ಕೇಳೋಣ.

ರೇಣುಕಾನಗರ್ ಧಾರವಾಡದಿಂದ ರೇಷ್ಮೆಂತ್ ಅವರು ಸಂದೇಶವನ್ನು ಕಳಿಸ್ಯಾರ. ಮುಗುಳು ನಗೆ ಚಿತ್ರದ ರೂಪಸಿ ಈ ಗೀತೆಯನ್ನು ದಯಮಾಡಿ ಪ್ರಸಾರ ಮಾಡಿ ಅಂತ ಹೇಳಿ. ಮುಗುಳು ನಗೆ ಚಿತ್ರದ ಸೋನು ನಿಗಮ್ ಅವರು ಹಾಡಿರುವ ಈ ಗೀತೆ

ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ಎದೆಗಾರಿಕೆ ಚಿತ್ರದಿಂದ ಸಾಧು ಕೋಕಿಲ ಅವರು ಹಾಡಿರುವ ನೀನೊಂದು ಮುಗಿಯದ ಮೌನ ಹಾಡನ್ನು ದಯಮಾಡಿ ಪ್ರಸಾರ ಮಾಡಿ ಅಂಥೇಳಿ ಸಂದೇಶವನ್ನು ಕಳಿಸ್ಯಾರ. ಎದೆಗಾರಿಕೆ ಚಿತ್ರದ ಸಾಧು ಕೋಕಿಲ ಅವರ ಧ್ವನಿ ನೀಡಿರುವ ಈ ಗೀತೆ.

ಆಕಾಶ ಬೆನಕನವಾರಿ ಸವನೂರದಿಂದ ಸಂದೇಶವನ್ನ ಕಾಸರ ಬೆಂಕಿಯ ಬಲೆ ಚಿತ್ರದ ಒಲಿದ ಜೀವ ಜೊತೆಯಲ್ಲಿರಲು ಈ ಹಾಡು ಪ್ರಸಾರ ಮಾಡಿ ಅಂತ ಹೇಳಿ ಬೆಂಕಿಯ ಬಲೆ ಚಿತ್ರದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಚಾನಕಿ ಅವರು ಹಾಡಿರುವ ಈ ಗೀತೆ.

0: ಇದುವರೆಗೆ ನಂದನ ಕಾರ್ಯಕ್ರಮದಲ್ಲಿ ಕೇಳುಗರ ಸಂದೇಶ ಆಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ರಿ. ಸಂದೇಶವನ್ನು ಕಳಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೆ ಧನ್ಯವಾದ. ಆಕಾಶವಾಣಿ ಧಾರವಾಡ. ಈಗ ಭಾವಗೀತೆಗಳು.
1: ಆರ್ ಎನ್ ಆರ್ ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ.
2: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು July 9 to August 9 ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಶರ್ತುಗಳು ಅಂದಯ.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18

0: ಹದಿನೈದರಿಂದ ಅರವತ್ತು ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
3: ನಿಸರ್ಗ ಜ್ಞಾನಾಮೃತ.
4: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಶ್ಯಾಮಲಾ ಕುಲಕರ್ಣಿ ಅವರ ಧ್ವನಿಯಲ್ಲಿ KS ನರಸಿಂಹಸ್ವಾಮಿ ಅವರ ರಚನೆ.

ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಶಿಶುವಿನ ಹಾಳದ ಹಜರೇ ಸಾಬ್, ಮೋದಿನ್ ಸಾಬ್, ಶರೀಫ್ ನವರ್ ಮತ್ತು ಸಂಗಡಿಗರಿಂದ ತತ್ವಪದ.

0: ಆಕಾಶವಾಣಿ ಧಾರವಾಡ.
1: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
2: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
1: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
2: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
3: ಆಕಾಶವಾಣಿ ಧಾರವಾಡ. 1987 ಆಕಾಶವಾಣಿ ನಾಟಕ ಸ್ಪರ್ಧೆಯಲ್ಲಿ 2ನೇ ಬಹುಮಾನ ಪಡೆದ ನಾಟಕ ಕಂಪ್ಯೂಟರ್ XYZ. ಮೂಲ ತಮಿಳು ನಾಜರೇತ್ MA ಸಾಮರಾಜ್. ಕನ್ನಡ ಅನುವಾದ ಶಾಂತಾ ಗೋಡಿಖಿಂಡಿ. ಕೇಳಿ ನಾಟಕ ಕಂಪ್ಯೂಟರ್ XYZ.
4: ಕಂಪ್ಯೂಟರ್ XYZ. ಓಹೋ, ಕೆಳಗೇನು ಬರೆದು? ತಾವು ಇದರೊಂದಿಗೆ ಮಾತಾಡಬಹುದು, ತಮ್ಮ ಪ್ರಶ್ನೆಗಳಿಗೆ ಯೋಗ್ಯ ಉತ್ತರಗಳು ದೊರಕುತ್ತವೆ. ಓಹೋ, ಈ ಕಂಪ್ಯೂಟರ್ ಯಂತ್ರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನೂ ತಿಳಿಸುವುದು. ಇದರ ಫೀ 10 ನಿಮಿಷಗಳಿಗೆ ₹10. ಓಹೋ, ತಾವು ಇದರೊಂದಿಗೆ ಮಾತಾಡ ಬಯಸಿದರೆ ಈ ಸ್ಥಳದಲ್ಲಿ ₹10 ಹಾಕಿರಿ, ಆಗ ಅದು ತಮ್ಮೊಂದಿಗೆ ಮಾತಾಡುವುದು. ಅರೆ ವಾ, ನಾನು ಎಷ್ಟೋ ಜ್ಯೋತಿಷಿಗಳ ಮುಂದೆ ನನ್ನ ಸಮಸ್ಯೆ ಇಟ್ಟೀನಿ, ಈಗ ನೋಡೋಣ ಈ ಕಂಪ್ಯೂಟರ್ ಏನು ಹೇಳ್ತದಂತ. ಅಲ್ಲ, ನಾ ಇದರಾಗ ₹10 ಯಾಕೆ ಹಾಕಬೇಕು? ಯಾಕೆ ನಾ ₹5 ಹಾಕಿ ಕೆಲಸ ಮಾಡ್ಕೋಬಾರ್ದು? ಹೌದು, ಇದ ಬರೋಬರಿ ನಾ ಕಂಪ್ಯೂಟರ್ದೊಳಗೆ ₹5 ಹಾಕ್ತೀನಿ. ಅರೆ ಇದೇನು, ₹5 ಹಾಕಿದ ಕೂಡಲೇ ಈ ಮಷೀನು ಆ ₹5 ನನ್ನ ಮೋತಿ ಮೇಲೆ ಒಗೆದು ಬಿಡ್ತಲ್ಲ, ಭಾಳ ಕೆಟ್ಟ ಮಷೀನ್ ಅದ ಇದು. ಹ್ಞೂ, ₹10 ಹಾಕದ ವಿಧಿನ ಇಲ್ಲ, ಹಾಕ್ತೀನಿ.

0: ನಮಸ್ಕಾರ, ತಮಗೆ ಸ್ವಾಗತ. ನಾನು ಕಂಪ್ಯೂಟರ್ ಎಕ್ಸ್ ವೈ ಚಾಟ್. ನನಗೆ ತಮ್ಮ ಹೆಸರು, ವಯಸ್ಸು ಹಾಗೂ ಅನ್ಯ ವಿವರಣೆಗಳ ಅವಶ್ಯಕತೆ ಇದೆ.
1: ನನ್ನ ಹೆಸರು ಮಾರ್ಸ್ವಾಮಿ, ವಯಸ್ಸು 24, ಆಫೀಸ್ನೊಳಗೆ ಕಾರ್ಕುನ. ನನ್ನ ಪಗಾರ ಸುಮಾರು 2,500 ರೂಪಾಯಿ.
0: ಒಳ್ಳೆಯದು, ವಿವರಣೆ ಬೇಕಾದಷ್ಟಾಯಿತು. ಈಗ ತಮ್ಮ ಸಮಸ್ಯೆ ಏನು ಎಂಬುದನ್ನು ತಿಳಿಸಿರಿ.
1: ನನ್ನ ಪ್ರೀತಿ ವಿಫಲ ಆಗ್ತದ ಅಂತ ನನಗೆ ಸಂಶಯ ಬರ್ಲಿಕ್ಕೆ ಹತ್ತದ.
0: ಚಿಂತಿಸಬೇಡಿರಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪುರುಷ ಧ್ವನಿಯಲ್ಲಿ ಕೇಳಲು ಇಚ್ಛೆ ಪಡುವಿರೋ ಅಥವಾ ಸ್ತ್ರೀ ಧ್ವನಿಯಲ್ಲೋ?
1: ಓಹೋ, ಈ ಮಷಿನ್ನೊಳಗೆ ಈ ಅನುಕೂಲನೂ ಅದ ಏನು? ಹಂಗಾರ ಹೆಣ್ಣು ಧ್ವನಿಯೊಳಗೆ ನನಗೆ ಉತ್ತರ ಸಿಕ್ಕರೆ ಕೇಳಲಿಕ್ಕೂ ಚಲೋ ಅನ್ನಿಸ್ತದ.
0: ಹಾಗೆ ಆಗಲಿ, ಇನ್ನು ಮುಂದೆ ನಾನು ಸ್ತ್ರೀ ಧ್ವನಿಯಲ್ಲಿಯೇ ಮಾತನಾಡುವೆ.
2: ಹಾ, ನೀವು ನಿಮ್ಮ ಪ್ರೇಮ ವ್ಯವಹಾರದಲ್ಲಿ ವಿಫಲರಾಗಿದ್ದೀರಿ ಅಥವಾ ಆಗುವಿರಿ ಎಂಬ ಸಂಶಯ ನಿಮಗಿದೆ.
1: ನನಗೆ ಯಾಕೋ ಹಂಗ ಅನಿಸ್ತದ.
2: ಪರವಾಗಿಲ್ಲ, ಮೊದಲು ಪ್ರೇಮ ಎಂದರೇನು ನನಗೆ ತಿಳಿಸಬೇಕು.
1: ಪ್ರೇಮ ಅಂದ್ರೆ ಅದೊಂದು ಭಾವನಾ. ಒಬ್ಬ ಪುರುಷ, ಒಬ್ಬ ಸ್ತ್ರೀ, ಇಬ್ರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಪ್ರೀತಿಸೋದ ಪ್ರೇಮ. ಅಂದ್ರೆ ಪ್ರೀತಿ ಮಾಡುದ್ರಿ?
2: ಪ್ರೀತಿ ಮಾಡುವುದು ಹಾಗಂದರೇನು?
1: ಹಂಗಂದ್ರ ಒಬ್ಬರ ಮೇಲೆ ಇನ್ನೊಬ್ರು ಸ್ನೇಹ ತೋರಿಸೋದು.
2: ಸ್ನೇಹ ಹಾಗಂದರೇನು?
1: ಅಯ್ಯೋ ದೇವ್ರ, ನನಗ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದ ಸಾಧ್ಯ ಇಲ್ಲ. ಪ್ರೀತಿ, ಪ್ರೇಮ, ಸ್ನೇಹ ಇವನ್ನೆಲ್ಲ ನಾ ನಿಮಗೆ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನಷ್ಟಕ್ಕೆ ನಾನು ಬಿಟ್ಬಿಡ್ರಿ.
2: ಬಿಟ್ಟು ಬಿಡಲಿ? ಯಾರು ನನ್ನ ಅಭಿಪ್ರಾಯ ಕೇಳಿಕೊಂಡು ನನ್ನೆಡೆಗೆ ಬರುತ್ತಾರೋ ಅವರನ್ನು ನಾನು ಎಂದಿಗೂ ಬಿಡುವುದಿಲ್ಲ.
1: ಅಯ್ಯೋ ಉಳಿಸ್ರಿ, ನನ್ನ ಉಳಿಸ್ರಿ.
2: ನೀವೇಕೆ ಚೀರುತ್ತಾ ಇದ್ದೀರಿ? ನನ್ನ ಕಿವಿ ತುಂಬಾ ಚುರುಕು. ನನ್ನ ಹೊರತು ನಿಮ್ಮನ್ನು ಯಾರೂ ಉಳಿಸಲಾರರು. ನಾನು ನಿಮ್ಮನ್ನು ಉಳಿಸುವುದೂ ಇಲ್ಲ. 10 ನಿಮಿಷಗಳು ಪೂರ್ಣವಾಗುವವರೆಗೆ ನಾನು ನಿಮ್ಮ ಸರ್ವಸ್ವ.
1: ಅಯ್ಯೋ ದೇವ್ರೆ, ನಾ ಏನ್ ಮಾಡ್ಲಿ? ಒಂದು ತಿಳಿವಲ್ದು. ನನಗಂತೂ ಮಾತಾಡ್ಲಿಕ್ಕೂ ಬರ್ದಂಗಾಗ್ಯದ.
2: ನೀವು ನಿಮ್ಮಲ್ಲಿ ಸಾಹಸ ವೃತ್ತಿಯನ್ನು ಬೆಳೆಸಿಕೊಳ್ಳದಿದ್ದರೆ ನಿಮ್ಮ ಸಮಸ್ಯೆಗಳು ದಿನೇ ದಿನೇ ಬೆಳೆಯುತ್ತಲೇ ಹೋಗುತ್ತವೆ. ನೀವು ಸಾಹಸಿಗಳಾಗಲೇಬೇಕು. ಹಾ, ಈಗ ಹೇಳಿ, ಪ್ರೇಮ ಎಂದರೇನು? ಪ್ರೀತಿ ಮಾಡುವುದು ಎಂದರೇನು?
1: ನಾ ನಿಮಗೆ ಹೆಂಗ್ ತಿಳಿಸ್ಬೇಕು ತಿಳಿವಲ್ದು ಬಿಡ್ರಿ.
2: ಚಿಂತಿಸಬೇಡಿ, ಪಕ್ಕದ ಕಪಾಟಿನಲ್ಲಿ ಕೆಲವು ಕೆಸೆಟ್ಸ್ಗಳಿವೆ. ಅದರಲ್ಲಿ ಪ್ರೇಮ ಕೆಸೆಟ್ಟನ್ನು ಹುಡುಕಿರಿ. ಅದನ್ನು ಈ ಮಷೀನಿನಲ್ಲಿ ಫೀಡ್ ಎಂದು ಬರೆದಲ್ಲಿ ಹಾಕಿರಿ.
1: ಆಗ್ಲಿ, ಹಂಗ ಮಾಡ್ತೀನಿ. ವಾ ವಾ, ಕಂಪ್ಯೂಟರ್ದಾಗ ಈ ಎಲ್ಲ ಅನುಕೂಲನೂ ಇರ್ತಾವ ಅಂದಂಗೆ ಆತು. ಹಾ, ಇದ ಪ್ರೇಮ ಅನ್ನು ಕೆಸೆಟ್. ಇದನ್ನ ಫೀಡ್ದೊಳಗೆ ಇಡ್ತೀನಿ.

0: ಪ್ರೇಮ ಎಂದರೇನು ಅಂತ ಈಗ ನನಗೆ ಗೊತ್ತಾಯಿತು. ಹಾ, ಈಗ ಕೇಳಿ ನಿಮ್ಮ ಪ್ರಶ್ನೆಗಳನ್ನು.
1: ನಮ್ಮ ಮನಿ ಮುಂದಿನ ಮನೆಯೊಳಗ ಸುಶೀಲಾ ಇದ್ದಾಳ. ಆಕಿ ಮತ್ತ ನನ್ನ ನಡುವ ಪ್ರೇಮ ನಡೆದದ. ನಾವಿಬ್ರು ಒಬ್ಬರನ್ನೊಬ್ರು ಬಹಳ ಪ್ರೀತಿ.

0: ಏನು ಸುಶೀಲಾ ನಿಮಗೆ ಯೋಗ್ಯವಾದ ಹುಡುಗಿಯೇ?
1: ಬಹಳ ಒಳ್ಳೆ ಹುಡುಗಿ. ಯಾಕ ನಿಮ್ ಮನಸ್ನಾಗ ಸಂಶಯ ಯಾಕೆ ಬಂತು?
0: ಪ್ರೇಮದಲ್ಲಿ ಒಳ್ಳೆ ವ್ಯವಹಾರವನ್ನು ಮಾಡದ ಹುಡುಗಿಯರಿಂದಾಗಿ ಪ್ರೇಮದ ಹೆಸರಿಗೆ ಕಳಂಕ ಹತ್ತಿದೆ. ಅದಕ್ಕೆ ನನ್ನ ಮನಸ್ಸಿನಲ್ಲಿ ಸಂಶಯ ಹುಟ್ಟಿತು.
1: ನೀವು ನನ್ನ ಪ್ರೇಯಸಿ ಮೇಲೆ ಇಲ್ಲದ ಸುಳ್ಳು ಆರೋಪ ಹೊರಿಸಿದ್ರೆ ನಾನು ನಿಮ್ಮನ್ನ ಚೂರು ಚೂರು ಮಾಡ್ತೀನಿ.
0: ನೀವು ನಿಮ್ಮ ಪ್ರೇಯಸಿಯ ವಿರುದ್ಧ ಯಾವ ಮಾತನ್ನು ಕೇಳಲು ಸಿದ್ಧರಿಲ್ಲ. ನೀವು ನಿಜವಾಗಿಯೂ ಗಂಡಸು.
1: ನೀವು ನನ್ನ ಸಮಸ್ಯೆ ಬಿಡಿಸೋದು ಬಿಟ್ಟು ಇಲ್ಲದ ಯಾಕೆ ಮಾತಾಡ್ತೀರಿ?
0: ನಾನು ನಿಮ್ಮ ಸಮಸ್ಯೆಯ ಆಳ ಎಷ್ಟೆಂದು ಕೇಳ ಬಯಸುತ್ತೇನೆ.
1: ನನ್ನ ಸಮಸ್ಯೆ ಬಹಳ ಜಟಿಲದರಿ. ಈಗ ನನ್ನ ಕಥೆ ನಿಮಗೆ ಹೇಳ್ತೀನಿ, ಅದನ್ನು ಕೇಳಿ ನೀವ ಹೇಳ್ರಿ ನಾ ಏನ್ ಮಾಡಬೇಕು ಅಂತ. ನನ್ನ ಪ್ರೇಯಸಿ ಸುಶೀಲಾ ಬಹಳ ಚಂದ, ಬಹಳ ಗುಣವಂತಿ, ಬಹಳ ಒಳ್ಳೆಕಿದ್ದಾಳೆ. ಆದ್ರೆ ಅವರು ಬಡವರಿದ್ದಾರೆ. ನಮ್ಮಪ್ಪ ಸುಡಲೈ ಮುತ್ತು ಅವ ರೊಕ್ಕ ಅಂದ್ರ ಪ್ರಾಣ ಕಳ್ಕೊತಾನ್ರಿ. ನಾ ಸುಶೀಲಾನ ಮದುವೆ ಮಾಡ್ಕೋಬೇಕು ಅಂದ್ರೆ ಸುಶೀಲಾನಪ್ಪ ವರದಕ್ಷಿಣೆ ಅಂತ 20,000 ರೂಪಾಯಿ ಕೊಡ್ಬೇಕಾಗ್ತದ್ರಿ. ಆದ್ರೆ ಸುಶೀಲಾನಪ್ಪ 20,000 ರೂಪಾಯಿ ಎಲ್ಲಿಂದ ಕೊಟ್ಟಾರ್ರಿ?
0: ವರದಕ್ಷಿಣೆ ಹಾಗಂದರೇನು?
1: ನೀವು ಮತ್ತ ಹಾಡಿದ್ದ ಹಾಡ್ಲಿಕ್ಕೆ ಹತ್ತಿದ್ರಲ್ರಿ, ಮದ್ವಿ ಒಳಗ ವರನ ಸಾಮಾಜಿಕ ಅಂತಸ್ತನ್ನು ನೋಡಿ ಕನ್ಯಾ ಪಕ್ಷದವರು ಅವನ ತಂದೆ ತಾಯಿಗೆ ರೂಪಾಯಿ ಆಭರಣ ಕೊಡ್ತಾರ್ರಿ, ಇದ ವರದಕ್ಷಿಣೆ.
0: ಹಾಗಾದರೆ ಪುರುಷ ಎಂದರೆ ಹುಡುಗಿ ಪ್ಲಸ್ ಹಣ, ಹುಡುಗಿ ಎಂದರೆ ಪುರುಷ ಮೈನಸ್ ಹಣ. ಅಂದರೆ ಪುರುಷ ಈಸ್ ಈಕ್ವಲ್ ಟು ಹುಡುಗಿ ಪ್ಲಸ್ ಹಣ, ಹುಡುಗಿ ಈಸ್ ಈಕ್ವಲ್ ಟು ಪುರುಷ ಮೈನಸ್ ಹಣ. ನಿಮಗೆ ಪುರುಷನನ್ನು ಹುಡುಗಿಯನ್ನಾಗಿ ಮಾಡುವುದಿದ್ದರೆ ಅವನಿಂದ ಹಣವನ್ನು ಕಿತ್ತುಕೊಂಡು ಬಿಡಿರಿ. ಯಾಕೆ, ಸರಿಯಾಯಿತಲ್ಲವೇ?
1: ಏನ್ರಿ ನಿಮ್ಮ ಮಾತಿನ ಅರ್ಥ? ಇದು ಏನು ಶಾಲೆ ಒಳಗೆ ಕಲಿಸೋ ಲೆಕ್ಕ ಅಂತ ತಿಳ್ಕೊಂಡಿರೇನು?
0: ನನ್ನ ತಿಳುವಳಿಕೆ ನಿಮ್ಮದಕ್ಕಿಂತ ಭಿನ್ನ ಬೇರೆಯಾಗಿದೆ. ನಿಮ್ಮ ಬಹಳಷ್ಟು ಮಾತುಗಳು ನನಗೆ ತಿಳಿಯುವುದಿಲ್ಲ.
1: ಹರಕತ್ತಿಲ್ಲ, ಇಲ್ಲೇ ವರದಕ್ಷಿಣೆ ಅಂತ ಒಂದು ಕ್ಯಾಸೆಟ್ ಅದ, ನಾ ಅದನ್ನ ಹಚ್ಚಿ ನಿಮಗೆ ತಿಳಿಸ್ತೀನಿ ವರದಕ್ಷಿಣೆ ಅಂದ್ರೆ ಏನು ಅಂತ.

0: ಓಹ್, ವರದಕ್ಷಿಣೆ. ವರದಕ್ಷಿಣೆ ಅಂದರೆ ಏನು ಎಂದು ಈಗ ನನಗೆ ಗೊತ್ತಾಯಿತು. ಆದರೆ ವರದಕ್ಷಿಣೆ ತೆಗೆದುಕೊಳ್ಳುವುದು ಕಾನೂನು ಪ್ರಕಾರ ಬಹುದೊಡ್ಡ ಅಪರಾಧವಂತೆ.
1: ಆದ್ರೆ ಕಾನೂನಿನ ಪ್ರಕಾರ ನಡೆಯುವುದು ಅಂದ್ರೆ ಕತ್ತಲ ಖೋಲಿಯೊಳಗೆ ನಡೆಯುವುದು ಅಂತ ನಂಬ್ಯಾರ ನಮ್ಮಪ್ಪ.
0: ಕತ್ತಲೆ ಖೋಲಿ ಹಾಗೆಂದರೇನು?
1: ಸಾಕು ಸಾಕು, ಇದು ನಮ್ಮ ಸಮಸ್ಯೆಗೆ ಸಂಬಂಧಿಸಿದಲ್ಲ, ನೀವು ಇಷ್ಟ ತಿಳ್ಕೊಡ್ರಿ. ನಮ್ಮಪ್ಪ ಕಾನೂನಿಗೆ ಸ್ವಲ್ಪ ಹೆದರುದಿಲ್ಲ.
0: ಹೋಗಿ ಅವರನ್ನು ಇಲ್ಲಿ ಕರೆದುಕೊಂಡು ಬನ್ನಿ.
1: ನಾವು ಬಾಜುಕನ ಇದ್ದೀವಂತ ತಿಳ್ಕೊಂಡ್ರೆ ನೀವು? ನಮ್ಮೂರು ನಾಸರೇತ್, ನಮ್ಮಪ್ಪ ಅಲ್ಲಿದ್ದಾರೆ. ನಿಮಗೆ ಬೇಕಾಗಿದ್ರೆ ನಾ ಅವ್ರನ್ನ ನಾಳೆ ಕರ್ಕೊಂಡು ಬರ್ತೇನೆ.
0: ಆಗಲಿ, ನಾಳೆ ಕರೆದುಕೊಂಡು ಬರ್ರಿ.
1: ಹ್ಮ್, ಕರ್ಕೊಂಡು ಬರ್ತೇನೆ. ಒಂದು ಮಾತು ಹೇಳ್ತೀನಿ, ನಮ್ಮಪ್ಪಗ ಕಂಪ್ಯೂಟರ್ದ ಬಗ್ಗೆ ಏನೂ ಗೊತ್ತಿಲ್ಲ. ಇಷ್ಟ ಅಲ್ಲ, ಅವ್ರು ಒಂದು ಪೈಸಾನು ಖರ್ಚು ಮಾಡ್ಲಿಕ್ಕೆ ತಯಾರಿಲ್ಲ. ಇಲ್ಲೇ ಬಂದ್ರೆ ಒಂದು ಪೈಸಾನು ಖರ್ಚು ಆಗುದಿಲ್ಲ ಅಂತ ಅವ್ರಿಗೆ ಖಾತ್ರಿ ಆದ್ರೆ ಮಾತ್ರ ಅವ್ರು ಇಲ್ಲಿ ಬರ್ತಾರ. ಜಿಪುಣ, ಬಹಳ ಜಿಪುಣ ಇದ್ದಾರ ನಮ್ಮಪ್ಪ.
0: ಜಿಪುಣ? ಬಹಳ ಜಿಪುಣ ಅಂದರೇನು?
1: ಮತ್ ಎತ್ತಲ್ಲಪ್ಪ ಭೂತ, ನಿಮ್ ಸಂಶಯ ಮತ್ ಶುರು ಆದ್ವೇನು?
0: ಜಿಪುಣ ಮತ್ತು ಭೂತ, ಮೊದಲು ಇವುಗಳ ವ್ಯಾಖ್ಯೆ ಮಾಡಿರಿ. ಈ ಶಬ್ದಗಳ ಅರ್ಥ ಏನು ಅಂತ ತಿಳಿ ಹೇಳಿರಿ.
1: ಭೂತ ಶಬ್ದ ನಮ್ ಸಮಸ್ಯೆಗೆ ಸಂಬಂಧ ಇಲ್ಲದ ಬಿಡ್ರಿ.
0: ಹಾಗಾದರೆ ಜಿಪುಣ ಶಬ್ದದ ಅರ್ಥ ಹೇಳಿರಿ.
1: ಈ ಕ್ಯಾಸೆಟ್ಗಳ ರಾಶಿ ಒಳಗ ಜಿಪುಣ ಅನ್ನೋ ಕ್ಯಾಸೆಟ್ ಸಿಕ್ಕರೆ ನನ್ನ ಜೀವ ಉಳ್ದಂಗ. ವಾ ವಾ ವಾ, ಸಿಕ್ತು ಜಿಪುಣ ಕ್ಯಾಸೆಟ್ ಸಿಕ್ತು. ಇದನ್ನ ಈಗ ಮಷಿನ್ದೊಳಗೆ ಇಡ್ತೇನೆ.

0: ಸರಿ, ಈಗ ಗೊತ್ತಾಯಿತು ದೊಡ್ಡ ಜಿಪುಣ ಅಂದರೆ ಏನು ಎಂದು.
1: ಈಗ ನನ್ನ ಸಮಸ್ಯೆ ಸಮಾಧಾನ ಹೆಂಗ ಅಂತ ಹೇಳ್ರಿ.
0: ನಿಮ್ಮ ತಂದೆಗೆ ಹಣದ ಆಸೆ ಇದೆಯಲ್ಲವೇ?
1: ಇದ್ರಾಗ ಏನ್ ಸಂಶಯ ರೀ, ಅವರಿಗೆ ಬಹಳ ರೊಕ್ಕ ಬೇಕಾಗ್ತದ.
0: ಸರಿ, ಕೆಲವೇ ನಿಮಿಷಗಳಲ್ಲಿ ಲಕ್ಷಾಧಿಪತಿಯಾಗುವ ದಾರಿಯೊಂದಿದೆ ಈ ಕಂಪ್ಯೂಟರ್ ಬಳಿ ಎಂದು ನಿಮ್ಮ ತಂದೆಗೆ ತಿಳಿಸಿರಿ. ಅವರನ್ನು ಇಲ್ಲಿ ಕರೆದುಕೊಂಡು ಬನ್ನಿ, ಉಳಿದುದನ್ನು ನಾನು ನೋಡಿಕೊಳ್ಳುವೆ.
1: ಸರಿ, ನಾ 10 ರೂಪಾಯಿ ಕೊಟ್ಟು ತಗೊಂಡಂತ 10 ನಿಮಿಷ ಮುಗಿದಿರ್ಬೇಕಲ್ರಿ, ಹಂಗಾರ ನನಗೆ ಮತ್ತೆ 10 ರೂಪಾಯಿ ಖರ್ಚು ಮಾಡಬೇಕಾಗ್ತದೇನ್ರಿ?
0: ಇಲ್ಲ ಇಲ್ಲ, ಈಗ ಕೇವಲ 8 ನಿಮಿಷಗಳು ಮಾತ್ರ ಆಗಿವೆ. ಇನ್ನು ನಿಮ್ಮ 2 ನಿಮಿಷಗಳು ಉಳಿಯುತ್ತವೆ. ಇವುಗಳನ್ನು ನೀವು ನಾಳೆ ಉಪಯೋಗಿಸುವಿರಂತೆ.
1: ಅದಕ್ಕೆ ಏನ್ ಮಾಡಬೇಕಾಗ್ತದ್ರಿ?
0: ನಾಳೆ ನೀವು ಇಲ್ಲಿ ಬಂದು ಈ ABC ಗುಂಡಿಗಳನ್ನು ಒತ್ತಿರಿ. ಇಂದಿಗೆ ಉಳಿದ 2 ನಿಮಿಷಗಳನ್ನು ನಿಮ್ಮ ಲೆಕ್ಕದಲ್ಲಿ ಹಿಡಿದುಕೊಳ್ಳುವೆ.
1: ಆದ್ರೆ 2 ನಿಮಿಷದಾಗ ಮಾತುಕತೆ ಮುಗಿದಿದ್ದರಿ?
0: ಸಿಂಹದ ಹೊಟ್ಟೆಯಲ್ಲಿ ಬೆಕ್ಕು ಹುಟ್ಟುವುದೇ, ದೊಡ್ಡ ಜಿಪುಣನ ಮಗ ಸ್ವಲ್ಪವಾದರೂ ಜಿಪುಣ ಇದ್ದೇ ಇರುತ್ತಾನಲ್ಲವೇ?
1: ಏನ್ರಿ, ನನಗೂ ಜಿಪುಣ ಅಂತ ಅನ್ಲಿಕ್ಕತ್ತಿದ್ರಲ್ರಿ.
0: ನನ್ನನ್ನು ಹೆದರಿಸಬೇಡಿ. ಹಾಗೆ ನೋಡಿದರೆ ಹಣದ ವಿಷಯದಲ್ಲಿ ಸ್ವಲ್ಪ ಜಿಪುಣತನ ಮಾಡುವುದು ಒಳ್ಳೆಯದೇ. ಆಗಲೇ ಸುಶೀಲಾಳ ಜೊತೆ ಸುಖ ಶಾಂತಿಯಿಂದ ನಿಮ್ಮ ಪರಿವಾರ ಸಾಗೀತು.
1: ಸಾಕ್ ಕಂಪ್ಯೂಟರ್, ನನಗೆ ನಾಚಿಕೆ ಬರ್ತದ.
0: ನಾಚಿಕೆ ಹಾಗಂದರೇನು?
1: ಕಂಪ್ಯೂಟರ್ XYZ, ನಿಮಗೆ ನನ್ನ 1000 ನಮಸ್ಕಾರ. ನನಗೆ ಮುಕ್ತಿ ಕೊಡ್ರಿ, ನಾ ಹೋಗ್ಬೇಕು.
0: ಯಾಕೆ ನಾಚಿಕೆ? ನಮ್ಮ ಮಾತುಗಳಿಗೆ ಸಂಬಂಧಿಸಿಲ್ಲವೇ?
1: ಹಾ ಹಾ, ಸರಿಯಾಗಿ ಹೇಳಿದ್ರಿ ನೀವು.
0: ಹೀಗಿದ್ದರೆ ನಾಳೆ ನಿಮ್ಮ ತಂದೆಯೊಂದಿಗೆ ಇಲ್ಲಿ ಅವಶ್ಯ ಬನ್ನಿ. ಹಾ, ABC ಗುಂಡಿಗಳನ್ನು ಒತ್ತಲು ಮರೆಯಬೇಡಿ. ಸರಿ, ನಮಸ್ಕಾರ.
1: ನಮಸ್ಕಾರ. ಹಂಗಾರ ನಾ ಬರ್ಲೇನ್ರಿ?
0: ಹಾ, ನಾಳೆ ನಿಮಗೆ ನಾನು 5 ನಿಮಿಷ ಹೆಚ್ಚಿಗೆ ಬೋನಸ್ ಎಂದು ಕೊಡುವೆ.
1: ಥ್ಯಾಂಕ್ಸ್ ರೀ, ಥ್ಯಾಂಕ್ಸ್ ರೀ ಕಂಪ್ಯೂಟರ್ XYZ. ನಾವು ಮತ್ತೆ ನಾಳೆ ಭೇಟಿಯಾಗೋಣ.

0: ಮಗ ಮಾಡ್ಸಾಮಿ, ನಾವಿಲ್ಲಿ ಅಡ್ಡಾಡ್ಲಿಕ್ ಹತ್ತಿ ಬಹಳ ಹೊತ್ತಾತು, ಆದ್ರೆ ನಿನ್ನ ಕಂಪ್ಯೂಟರ್ ಮಷಿನ್ ಎಲ್ಲಿ ಕಾಣಿಸಬಲ್ದಲ್ವ?
1: ಅಪ್ಪ, ಆ ಕ್ವಾಣಿ ಒಳಗದ ಮಷೀನು, ನಡ್ರಿ ಒಳಗೆ ಹೋಗುಣು.
0: ಈ ಮಷಿನ್ ಕಡೆಯಿಂದ ಸಲ ತಗೊಂಡು ಇಬ್ರು ಲಖಪತಿ ಆಗ್ಯಾರಂತ ಮಾಡ್ಸಾಮಿ. ಈ ಮಷೀನು ನನ್ನ ಬಗ್ಗೆನೂ ಸರಿಯಾಗಿ ಹೇಳ್ತದೇನ?
1: ಅವಶ್ಯ ಹೇಳ್ತದ್ರಿ ಅಪ್ಪ, ಈ ಯಂತ್ರ ಒಂದೊಂದು ಶಬ್ದನೂ ಸರಿಯಾಗಿ ಹೇಳ್ತದ. ನೀವು ಇಲ್ಲಿ ಬರ್ರಿ, ಕುರ್ಚಿ ಮೇಲೆ ಕೂಡ್ರಿ.
0: ಈ ಕ್ವಾಣಿಯೊಳಗೆ ಥಂಡಿ ಭಾಳದಪ್ಪ.
1: ಅಪ್ಪ, ಸಿನಿಮಾ ಥಿಯೇಟರ್ನಾಗ ಹೆಂಗೆ ಏರ್ ಕಂಡೀಷನ್ ಬೇಕಾಗ್ತದೆ ನೋಡ್ರಿ, ಹಂಗೆ ಈ ಕಂಪ್ಯೂಟರ್ಕ್ಕೂ ಶೀತ ಅವಶ್ಯಕದ. ಇವನ್ನ ತಂಪು ಖೋಲಿ ಒಳಗೆ ಇಡ್ತಾರ. ಆದ್ರೆ ನೀವು ಈ ಹೊತ್ತಿನಾಗ ಇಂಥ ಮಾತೆಲ್ಲ ಯಾಕೆ ಆಡ್ಲಿಕ್ಕತ್ತೀರಿ?
0: ಅಕ್ಕ, ಅಲ್ಲಿ ನೋಡು ಆ ಬೋರ್ಡಿನ ಮೇಲೆ ಏನು ಬರ್ತಾರಂತ. 10 ರೂಪಾಯಿ ಹಾಕಿದರೆ ಮಾತ್ರ ಮಷೀನು ಮಾತನಾಡುತ್ತದೆ. ನನಗಿದು ಪಸಂದಿಲ್ಲ, ನಡಿ ನಾವು ತಿರುಗಿ ಹೋಗೋಣ.
1: ಯಾಕೆ? ಬಸ್ನಾಗಿಂದ 20 ಮೈಲ್ ಪ್ರಯಾಣ ಮಾಡಿ ಈ ಮಷೀನ್ ಏನೂ ಕೇಳದ ಹಂಗೆ ಹೋಗ್ಲಿಕ್ಕೆ ಬಂದಿವೇನು?
0: ಮತ್ತೇನು ಹಂಗಾರ, ಇದು ರೊಕ್ಕ ಹಾಳು ಮಾಡಿಸೋದು ಆತು, ಅದು ಹೇಳಿದ್ದು ಆತು. ಇರುವಲ್ದ್ಯಾಕ ಮನೆಗೆ ನಡಿ, ಅಲ್ಲೇ ಮಾತಾಡ್ತೀನಿ ನಿಮ್ಮ ಜೋಡಿ.
1: ಈಗ ಏನು ರೊಕ್ಕ ಕೊಡೋ ಕಾರಣ ಇಲ್ಲ. ಅಪ್ಪ, ಇಲ್ಲೇ ಒಂದೆರಡು ಗುಂಡೆವ, ಅವನು ಒತ್ತಿದ್ರೆ ಈ ಯಂತ್ರ ರೊಕ್ಕ ಹಾಕದಿದ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತದ.
0: ಏನು ಇದು ಸಾಧ್ಯದ? ಏನು ರೊಕ್ಕ ಹಾಕದ ಮಾತಾಡಿ ನಾವು ತಪ್ಪಿಸ್ಕೋಬಹುದ?
1: ಅಂಗೈ ಹುಣ್ಣಿಗೆ ಕನ್ನಡಿ ಯಾಕ? ಈಗ ನೋಡೇ ಬಿಡುನಲ್ಲ.
2: ನಮಸ್ಕಾರ ಮಾಡಸ್ವಾಮಿ, ನಾನು ಕಂಪ್ಯೂಟರ್ XYZ.
0: ಏನು ವಿಚಿತ್ರ ಇದು, ಯಾರೋ ಹೆಣ್ಮಗಳು ನಿನ್ನ ಹೆಸರು ಹಿಡಿದು ಓದರ್ಲಿಕ್ಕೆ ಹತ್ಯಾಳ ನೋಡು.
1: ಸ್ವಲ್ಪ ಸುಮ್ಮನಿರಿ ಅಪ್ಪ. ಹಾ, ಕಂಪ್ಯೂಟರ್ XYZ ನಾವು ತಯಾರಿದ್ದೇವೆ.
2: ನಮಸ್ಕಾರ ಸುಡಲೈ ಮುತ್ತು.

0: ನಿಮಗೆ ಸ್ವಾಗತ.
1: ನಮಸ್ಕಾರ ನಮಸ್ಕಾರ. ನನ್ನ ಹೆಸರು ಅಗ್ದಿ ಸರಿಯಾಗಿ ಹೇಳಿದ್ಲು. ಅಂದಮೇಲೆ ನನ್ನ ಭವಿಷ್ಯದ ಸಲುವಾಗಿ ಏನೇನು ಹೇಳ್ತಾಳ ಎಲ್ಲ ಖರೇನ ಬರ್ತಾವ ಅಂದಂಗಾತು.
0: ನೀವು ಒಂದು ಪೈಸೆಯನ್ನು ಖರ್ಚು ಮಾಡದೆ ಲಕ್ಷಾಧೀಶರಾಗಬೇಕೆಂದು ಬಯಸುತ್ತೀರಲ್ಲವೇ ಹೇಳಿ. ಇದೇ ಅಲ್ಲವೇ ನೀವು ಇಲ್ಲಿಗೆ ಬಂದ ಉದ್ದೇಶ? ಯಾಕೆ ಸರಿಯಲ್ಲ?
1: ಲಕ್ಷ 2 ಲಕ್ಷ ರೂಪಾಯಿ ಸಿಗಬೇಕಂತ ಏನಿಲ್ರಿ, ಒಂದು ದೊಡ್ಡ ರಕಮ್ ಸಿಕ್ಕ ರಾತ್ರಿ ನನಗೆ ಆನಂದ ಆಗ್ತದೆ. ಹಾಂಗಾದ್ರೆ ನಿಮ್ಮ ಹೆಸರಲ್ಲಿ ಒಂದು ಗುಡಿ ಕಟ್ಟಿಸಿ ಅಲ್ಲಿ ನಿಮ್ಮ ಪೂಜೆ ಮಾಡ್ತೀನಿ. ಅಗದಿ ಅವಶ್ಯ ಮಾಡ್ತೀನಿ.
0: ಗುಡಿ? ಗುಡಿಯ ಅರ್ಥವೇನು?
1: ಮಾಡು ಸ್ವಾಮಿ. ಈಕೆ ಗುಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲೇನು?
0: ಗುಡಿ ಅಂದರೇನು? ಬೇಗನೆ ಉತ್ತರ ಕೊಡಿರಿ.
2: ಗುಡಿಗೆ ಮತ್ತೆ ನಮ್ಮ ಸಮಸ್ಯಾಕ ಏನು ಸಂಬಂಧ ಇಲ್ರಿ. ನೀವು ನಮ್ಮ ಅಪ್ಪಗ ಸುಲಭದಾಗ ರೊಕ್ಕ ಗಳಿಸೋ ಉಪಾಯ ತಿಳಿಸ್ಬಿಡ್ರಿ. ಅಂದ್ರೆ ಅವ ಯಾವ ತ್ರಾಸು ಇಲ್ಲದೆ ರೊಕ್ಕ ಗಳಿಸ್ಲಿಕ್ಕೆ ಆಗ್ತದ್ರಿ.
0: ಸುಡಲೈ ಮುತ್ತು, ಈ ಮಾಡಸ್ವಾಮಿ ನಿಮ್ಮ ಮಗನಲ್ಲವೇ?
1: ಯಾಕ್ರಿ, ಏನ ಸಂಶಯ ಕಾಣ್ತೇನೆ ಇದ್ರಾಗ?
0: ನೀವು ಅವರಿಗಾಗಿ ಯೋಗ್ಯ ವಧುವನ್ನು ಹುಡುಕುತ್ತಿರುವಿರಲ್ಲವೇ?
1: ಹುಡುಕ್ಲಿಕ್ಕೆ ಹತ್ತೇನ್ರಿ. ಚಲೋ ಹುಡುಗಿ ಸಿಕ್ಕ್ರ
0: ಒಳ್ಳೆಯ ಹುಡುಗಿ ದೊರೆತರೆ ನೀವು ಅವಳನ್ನು ಸೊಸೆ ಎಂದು ಒಪ್ಪಿಕೊಳ್ಳುವಿರಿ. ಅವಳ ಮನೆಯವರಿಂದ ಮನಸ್ಸಿಗೆ ಬಂದಷ್ಟು ವರದಕ್ಷಿಣೆ ಕೇಳಬಹುದು.
1: ನೀವನ್ನುವುದು ಅಗ್ದಿ ಖರೆ ಅದರಿ. ನಾನು ಈ ಮೂರ್ಖಗ ರಗಡೆ ಹೇಳಿದ್ದೀರಿ, ಆದ್ರೆ ಇವನು ಬುದ್ಧಿನ ನೆಟ್ಟಿಲ್ರಿ. ನನ್ ಯಾವ ಮಾತು ಕೇಳ್ದ ಇಲ್ರಿ. ಆ ಎದುರಿನ ಮನೆ ಸುಶೀಲಾನ ಮಾಡ್ಕೊಂತೀನಿ ಅಂತ ತುದಿಗಾಲ ಮೇಲೆ ನಿಂತಾನ್ರಿ. ಆದ್ರೆ ಆ ಸುಶೀಲಾನ ಅಪ್ಪನ ಹತ್ರ ಬಂದು ಒಡಕ್ ಕಾಸು ಇಲ್ರಿ. ಸ್ವಲ್ಪ ನೀವ ಇವಂಗ ತಿಳಿಸಿ ಹೇಳ್ರಲ್ಲ.
0: ನಿಮಗೆ ಹಣವು ಮುಖ್ಯವೋ ಅಥವಾ ಶಾಂತಿಯೋ?
1: ರೊಕ್ಕ ಬಂದಿದ್ರೆ ಎಲ್ಲ ತಾನ ಬರ್ತದ್ರಿ.
0: ಅವರು ಬಯಸಿದ ಹುಡುಗಿಯನ್ನು ಲಗ್ನವಾಗಲು ನೀವು ಒಪ್ಪಿಗೆ ಕೊಟ್ಟರೆ ಬಹುಶಃ ನಿಮಗೆ ಮಾನಸಿಕ ಶಾಂತಿ ಸಿಗಬಹುದು.
1: ಮಾನಸಿಕ ಶಾಂತಿ ಯಾರಿಗೆ ಬೇಕಾಗಿದ್ರಿ? ರೊಕ್ಕ ರೊಕ್ಕ ಸಿಕ್ಕ್ರನ ಮನುಷ್ಯಾಗ ತೃಪ್ತಿ ಸಿಗುತ್ತದೆ.
0: ನೀವು ಹೇಳುವುದು ಸಂಪೂರ್ಣ ಯೋಗ್ಯವೆಂದು ನಿಮಗೆ ವಿಶ್ವಾಸವಿದೆಯೇ?
1: ಓಹೋ, ಅವಶ್ಯದರಿ.
0: ವರದಕ್ಷಿಣೆ ಕೊಡುವುದು ತೆಗೆದುಕೊಳ್ಳುವುದು ಎರಡೂ ಕಾನೂನಿನ ಪ್ರಕಾರ ದೊಡ್ಡ ಅಪರಾಧ ಎಂದು ತಮಗೆ ಗೊತ್ತಿದೆಯಲ್ಲವೇ?
1: ಈ ಕಾನೂನಿನ ಕೈಯಾಗಿಂದ ನಾವು ತಪ್ಪಿಸ್ಕೋಬಹುದು ಬಿಡ್ರಿ. ಈ ಕಾನೂನೇನು ಬೇಕಾದ ಹೇಳ್ತದ?
0: ನಾನೀಗ ಪೊಲೀಸರ 100 ನಂಬರಿಗೆ ಸಂಪರ್ಕ ಹೊಂದಿದ್ದೇನೆಂಬುದು ಬಹುಶಃ ನಿಮಗೆ ಗೊತ್ತಿರಲಾರದು.
1: ಈ 100 ನಂಬರ್ ಅಂದ್ರೆ ಏನ್ರಿ?
0: ಹಾಗೆ ಎಂದರೆ ಎಮರ್ಜೆನ್ಸಿ ಪೊಲೀಸ್ ಸಹಾಯ. ಕೂಡಲೇ, ಇದೀಗ.
1: ಇಲ್ ನೋಡ್ರಿ, ಇದಕ್ಕೆಲ್ಲ ಹೆದರೋ ಮನುಷ್ಯನ ಅಲ್ಲ. ನನಗನ್ನಿಸ್ತದ ನಾ ಇಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು.
0: ತಪ್ಪಿಸಿಕೊಂಡು ಹೋಗು, ಇದರ ಅರ್ಥ ಏನು?
2: ನೀವು ಈ ಶಬ್ದದಿಂದ ಹೆದರಬೇಡ್ರಿ ಕಂಪ್ಯೂಟರ್. ನಾವು ಲಘೂನ ಇಲ್ಲಿಂದ ಹೋಗಿಬಿಡಬೇಕು ಅಂತ ನಮ್ಮ ಅಪ್ಪ ಅವರು ಆಶಾ ಮಾಡ್ತಾರ.
1: ಇದೆಂಥ ಮಷೀನು, ಇದನ್ನಗಿ ಎಂಥ ವಿಚಿತ್ರದ. ನಡಿಪ ಮಾರ್ಸ್ವಾಮಿ, ನಾವಿಲ್ಲಿಂದ ಎದ್ದು ಹೋಗಿಬಿಡೋನು.
0: ನೀವಿಬ್ಬರು ಈ ಕೋಣೆಯಿಂದ ತಪ್ಪಿಸಿಕೊಂಡು ಹೋಗಲಾರಿರಿ. ನಾನು ಬಾಗಿಲಿಗೆ ಬೀಗ ಹಾಕಿದ್ದೇನೆ.
1: ಮಾಡ್ಸ್ವಾಮಿ, ಇವರ ಮಾತು ಖರೆ ಏನು? ಒಂದ್ ಸ್ವಲ್ಪ ಬಾಗಿಲ ನುಗ್ಗಿಸಿ ನೋಡು.
0: ಹಲೋ ಪೊಲೀಸ್, ಪೊಲೀಸ್ ಕಂಟ್ರೋಲ್.
3: ಹಲೋ ಹಲೋ, ಯಾರು ಮಾತಾಡ್ತಿರೋದು? ಎಲ್ಲಿಂದ ಬೇಗ ಹೇಳ್ರಿ.
0: ನಾನು ಕಂಪ್ಯೂಟರ್ ಕೇಂದ್ರದಿಂದ ಮಾತನಾಡುತ್ತಿದ್ದೇನೆ. ನಾನು ಕಂಪ್ಯೂಟರ್ XYZ.
3: ಸ್ವತಃ ಕಂಪ್ಯೂಟರ್ ಅಂತ ಹೇಳಿ ನಮಗೆ ಮೋಸ ಮಾಡಬೇಡ್ರಿ ಮೇಡಮ್. ನಿಮ್ಮ ನಿಜವಾದ ಹೆಸರು ತಿಳಿಸ್ರಿ, ನಿಮ್ಮ ಸಮಸ್ಯೆ ಏನು ಅಂತ ತಿಳಿಸ್ರಿ, ವಿಳಂಬ ಮಾಡಬೇಡ್ರಿ, ಬೇಗ ತಿಳಿಸ್ರಿ.
0: ನಾನೊಂದು ಯಂತ್ರವಾಗಿದ್ದರೂ ಕೂಡ ನನ್ನಲ್ಲಿ ಮಾತನಾಡುವ ಹಾಗೂ ಮಾತನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇದೆ. ಇದರ ಜೊತೆಗೆ ಬುದ್ಧಿಯೂ ಇದೆ. ನಾನು ಬೇರೆ ಬೇರೆ ಧ್ವನಿಗಳಲ್ಲೂ ಕೂಡ ಮಾತನಾಡಬಲ್ಲೆ.
4: ಗುಂಡಾಗಳು
0: ಈ ರೀತಿ ಒಬ್ಬ ಫಟಿಂಗನ ತರಹ ನಾನು ಮಾತನಾಡಬಲ್ಲೆ. ನಮ್ರನಾಗಿ ಮಾತನಾಡಿದರೆ ಹಲೋ ಇನ್ಸ್ಪೆಕ್ಟರ್ ಎನ್ನಬಲ್ಲೆ. ನೋಡಿದಿರಾ, ನಾನು ನಿಮಗೆ 2 ಮಾತುಗಳನ್ನು ಕೇಳಿಸಿದೆ. ನನ್ನೊಳಗೆ 4 ವ್ಯಕ್ತಿಗಳಂತೆ 4 ರೀತಿಯಲ್ಲಿ ಮಾತನಾಡುವ ಯೋಗ್ಯತೆ ಇದೆ.

0: ಸ್ಥಿತಿ ಅಂತೂ ಹಿಂಗಾಗ್ಯದ ನೋಡ್ರಿ. ಯಾರು ಬೇಕಾದ್ರೂ ತಮಗ್ ತಿಳಿದಂಗ ನಮ್ ಕೂಡ ಮಾತಾಡಬಹುದು.
1: ಇನ್ಸ್ಪೆಕ್ಟರ್ ಸಾಹೇಬರೇ, ತಾವು ಬಡಬಡಿಸುತ್ತಿರುವುದೇಕೆ? ನಾನು ನನ್ನ ಕೇಸ್ ತಮಗೆ ತಿಳಿಸಲು ಅಥವಾ ಮದ್ರಾಸ್ ಹೆಡ್ ಕ್ವಾರ್ಟರ್ಸ್ಗೆ ರಿಪೋರ್ಟ್ ಮಾಡಲು? ನೋಡೋಣ, ನಿಮ್ಮ ಟೆಲಿಫೋನ್ ಡೈರೆಕ್ಟರಿಯಲ್ಲಿ ಮದ್ರಾಸ್ ಹೆಡ್ ಕ್ವಾರ್ಟರ್ಸ್ ನಂಬರ್ ಏನು ಅಂತ.
0: ಬೇಡ ಬೇಡ, ಅದರ ಅವಶ್ಯಕತೆ ಇಲ್ಲ. ತಮ್ಮ ಕೇಸ್ ಏನು ಅಂತ ಹೇಳ್ರಿ, ನಾನೇ ಬರ್ಕೊಳ್ತೀನಿ.
1: ನಾನು ಕಂಪ್ಯೂಟರ್ XYZ. ಯಾರಾದರೂ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ನನ್ನಲ್ಲಿ ಬಂದರೆ ನಾನು ಅದನ್ನು ಬಿಡಿಸುತ್ತೇನೆ. ನಾಸರೀತದ ಮಾಡಸ್ವಾಮಿ ಎಂಬ ಯುವಕ ತಮ್ಮ ಒಂದು ಸಮಸ್ಯೆಯೊಂದಿಗೆ ನನ್ನಲ್ಲಿ ಬಂದಿದ್ದಾರೆ.
0: ಯಾವ ಸಮಸ್ಯೆ?
1: ಅದೇ, ಅವನ ಪ್ರೇಮ ಸಮಸ್ಯೆ. ಅವನು ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಾನೆ. ಅವಳು ಬಡವಿ, ಆ ಹುಡುಗಿ ಬಡವಳು. ಅದಕ್ಕೆ ಅವನ ತಂದೆ ಸುಡಲೈ ಮುತ್ತು ಈ ಮದುವೆಗೆ ಒಪ್ಪುತ್ತಿಲ್ಲ, ಈ ಮದುವೆಯನ್ನು ವಿರೋಧಿಸುತ್ತಿದ್ದಾನೆ.
0: ವರದಕ್ಷಿಣೆ ತೆಗೆದುಕೊಳ್ಳೋದು ಹಾಗೆ ಇರಲಿ, ಅದನ್ನು ಬೇಡುವುದು ಕಾನೂನಿಗೆ ವಿರುದ್ಧವಾಗಿದೆ. ಇದಕ್ಕಾಗಿ 6 ತಿಂಗಳ ಜೈಲು ಹಾಗೂ 5,000 ರೂಪಾಯಿ ದಂಡ ಕೊಡಬೇಕಾಗ್ತದೆ.

0: ಅವನು ಒಬ್ಬ ಹುಡುಗಿಯನ್ನು ಪ್ರೀತಿಸುತ್ತಾನೆ. ಅವಳು ಬಡವಿ, ಆ ಹುಡುಗಿ ಬಡವಳು. ಅದಕ್ಕೆ ಅವನ ತಂದೆ ಸುಡಲೈ ಮುತ್ತು ಈ ಮದುವೆಗೆ ಒಪ್ಪುತ್ತಿಲ್ಲ, ಈ ಮದುವೆಯನ್ನು ವಿರೋಧಿಸುತ್ತಿದ್ದಾನೆ.
1: ವರದಕ್ಷಿಣೆ ತೆಗೆದುಕೊಳ್ಳೋದು ಹಾಗೆ ಇರಲಿ, ಅದನ್ನು ಬಿಡುವುದು ಕಾನೂನಿಗೆ ವಿರುದ್ಧವಾಗಿದೆ. ಇದಕ್ಕಾಗಿ 6 ತಿಂಗಳ ಜೈಲು ಹಾಗೂ 5,000 ರೂಪಾಯಿ ದಂಡ ಕೊಡಬೇಕಾಗ್ತದೆ.
0: ಸುಡಲೈ ಮುತ್ತು ಈಗ ನನ್ನ ಎದುರಿಗೆ ಇದ್ದಾರೆ, ನನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ನೀವು ಇಲ್ಲಿಗೆ ಬಂದು ಅವರನ್ನು ಬಂಧಿಸಿ ಹಾಗೂ ತಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆಯಾಗಲು ಮಾಡಸ್ವಾಮಿಗೆ ಅವಕಾಶ ಮಾಡಿಕೊಡಿ.
1: ನಿಮ್ಮ ವಿಳಾಸ?
0: ಕಂಪ್ಯೂಟರ್ ಸೆಂಟರ್, ತಿರುನಲ್ವೇಲಿ.
1: ಸರಿ, ಈಗ ಸದ್ಯ ನಾವು ಅಲ್ಲಿಗೆ ಬರ್ತೀವಿ.
2: ಕಾನ್ಸ್ಟೇಬಲ್, ಬೇಗ ವ್ಯಾನ್ ರೆಡಿ ಮಾಡು, ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬೇಕಾಗ್ಯದ.

0: ಸುಡಲೈ ಮುತ್ತು, ನಿಮ್ಮ ಬಲೆಯಲ್ಲಿ ನೀವೇ ಸಿಲುಕಿಕೊಂಡಿರಿ. ಪೊಲೀಸರು ನಿಮ್ಮನ್ನು ಹಿಡಿಯಲು ಇಲ್ಲಿಗೆ ಬರುತ್ತಿದ್ದಾರೆ.
1: ನೀವು ನನ್ನ ಏನಂತ ತಿಳ್ಕೊಂಡ್ರಿ? ನನಗೆ ಪೊಲೀಸರ ಕೈಯಾಗಿಂದ ಪಾರಾಗೋದು ಗೊತ್ತಿಲ್ಲ. ನಾ ಎಂದು ವರದಕ್ಷಿಣೆ ಕೇಳೇ ಇಲ್ಲ ಅಂತ ಹೇಳ್ತೀನಿ, ಒಂದು ಕಾಸು ಕೇಳಿಲ್ಲ. ಅರೆ, ಇದರ ನಗುವಂಥದ್ದೇನಾಯ್ತು?
0: ನೀವು ತಿಳಿದುಕೊಂಡಂತೆ ಆಗುವುದಿಲ್ಲ.
1: ಏನ್ ಹಂಗಂದ್ರೆ?
0: ಅಂದರೆ ಇಲ್ಲಿ ನಿಮ್ಮ ಬೇಳೆ ಬೇಯಲಾರದು. ಯಾಕೆಂದರೆ ನಿಮ್ಮ ಫೋಟೋ ಹಾಗೂ ನಿಮ್ಮ ಮಾತುಗಳು ಇಲ್ಲಿ ರೆಕಾರ್ಡ್ ಆಗಿವೆ. ನೀವು ABC ಗುಂಡಿಗಳನ್ನು ಮುಟ್ಟಿದಾಗಲೇ ಬೆರಳಿನ ಗುರುತುಗಳು ಮೂಡಿವೆ. ನೀವು ಪಾರಾಗಲಾರಿರಿ.
1: ಬಾಡಸ್ವಾಮಿ, ನೋಡು ನಿನ್ನ ಕಾಲ ಎಂಥ ತ್ರಾಸದಾಗ ಸಿಕ್ಕೆ.
0: ಸುಡಲೈ ಮುತ್ತು, ಪೊಲೀಸರು ಬಂದಂತೆ ತೋರುತ್ತದೆ. ನಾನು ಬಾಗಿಲು ತೆರೆಯಲು ಹೋಗುತ್ತೇನೆ. ಇನ್ನು ನೀವುಂಟು, ಪೊಲೀಸರುಂಟು. ನನ್ನ ಕೆಲಸ ಮುಗಿಯಿತು.
2: ಹಲೋ ಕಾಂಪ್ಯೂಟರ್ XYZ, ನಾವು ಬಂದಿದ್ದೇವೆ. ಏನು ಸುಡ್ಲೈ ಮುತ್ತು ಅಂದ್ರೆ ನೀವೇ ಏನು? ನಡ್ರಿ ನಮ್ ಜೋಡಿ ಪೊಲೀಸ್ ಸ್ಟೇಷನ್ಗೆ.
1: ಯಾಕ್ರಿ ನಾ ಯಾಕೆ ಹೋಗ್ಬೇಕು ಪೊಲೀಸ್ ಸ್ಟೇಷನ್ಗೆ?
2: ವರದಕ್ಷಿಣೆ ಕೇಳಿದ ಅಪರಾಧಕ್ಕಾಗಿ.
1: ನಾ ಏನು ಯಾರಿಗೂ ವರದಕ್ಷಿಣೆ ಕೇಳೇ ಇಲ್ಲ. ಯಾಕಪ್ಪ ಮಾರಸ್ವಾಮಿ, ನಾ ಎಂದರ ವರದಕ್ಷಿಣೆ ಬೇಡಿ? ನೀನು
2: ನಿನ್ನ ರಾಮಾಯಣ ಎಲ್ಲ ಹೇಳದ ಈ ಕಾಂಪ್ಯೂಟರ್? ಇದನ್ನ ಬಚ್ಚಿಟ್ಕೊಂಡ್ರೆ ಏನೂ ಪ್ರಯೋಜನವಿಲ್ಲ.
1: ವರದಕ್ಷಿಣೆ ತಗೊಳಾರ್ದ ನಾ ನನ್ನ ಮಗನ ಮದುವೆ ಮಾಡ್ಲಿಕ್ಕೆ ಹೊಂಟಿನ್ರಿ.
2: ಹಂಗಾದ್ರೆ ತಾನು ಪ್ರೀತಿಸಿದ ಹುಡಿಯೊಂದಿಗೆ ನಿಮ್ಮ ಮಗನ ಮದುವೆ ಮಾಡ್ತೀರಲ್ಲ?
1: ಯಾಕಾಗಬಾರ್ದ್ರಿ, ಯಾಕಾಗಬಾರ್ದು? ನಾ ಹಂಗ ಮಾಡವಿದ್ದೀನಿ, ನನ್ನ ಮಗ್ಗ ಎದರಿಂದ ಸಂತೋಷ ಆಗ್ತದೋ ಅದ ಕೆಲಸ ಮಾಡ್ತೀನಿ.
2: ಸರಿ, ನಾನು ನಿಮ್ಗೊಂದು ಕರಾರ್ ಪತ್ರ ಕೊಡ್ತೀನಿ, ಅದ್ರ ಮೇಲೆ ಸಹಿ ಮಾಡಿಕೊಡ್ರಿ.
1: ಹಂಗಾಗಲ್ರಿ, ಹಂಗಾಗಲ್ರಿ, ಈಗ ಮಾಡ್ಕೊಡ್ತೀನಿ.
0: ಮಾಡಸ್ವಾಮಿ, ಏನು ನಿನ್ನ ಸಮಸ್ಯೆಗೆ ಪರಿಹಾರ ಸಿಕ್ಕಿತಲ್ಲವೇ? ಬೇಗ ಹೇಳು, ಕೇವಲ 10 ಸೆಕೆಂಡ್ಗಳು ಮಾತ್ರ ಉಳಿದಿವೆ.
3: ಮೇಡಮ್ XYZ, ನಾ ಹೆಂಗ ಆಭಾರ ಹೇಳಿ? ಛೇ, ತಿಳಿವಲ್ದಾಗಿದೆ ನನಗೆ.
0: ಆಭಾರ ಆಭಾರ, ಇದರ ಅರ್ಥವೇನು?
3: ಅಯ್ಯೋ ದೇವ್ರೆ, ಈಗ ನನ್ ಬಿಟ್ಬಿಡ್ರಿ, ನಾ ಇದಕ್ಕಿಂತ ಹೆಚ್ಚು ತಾಳ್ಕೊಳಕ್ ಸಾಧ್ಯ ಇಲ್ಲ. ನಾ ಓಡ್ ಹೋಗ್ತೀನಿ.

0: ಇದುವರೆಗೆ ಕಂಪ್ಯೂಟರ್ ಎಕ್ಸ್ ವೈ ಜೆಡ್ ನಾಟಕ ಕೇಳಿದಿರಿ.
1: ಮೂಲ ತಮಿಳು ಲೇಖಕರು ಶ್ರೀ ನಾಸರೇತ್ ಎಂ ಎ ಸಾಮ್ರಾಜ್, ಕನ್ನಡ ರೂಪಾಂತರ ಶ್ರೀಮತಿ ಶಾಂತಾ ಗೋಡ್ಖಿಂಡಿ. ಕಲಾವಿದರು ಶ್ರೀಮತಿ ಪದ್ಮಜಾ ಹುಯಿಲ್ಗೋಳ್, ಶ್ರೀ ವಸಂತರಾವ್ ನಾಕೋಡ್, ಶ್ರೀ ವಿರೂಪಾಕ್ಷ ಮಂಟೂರ್, ಶ್ರೀ ಮಾಧವ್ ಜಂಬಗಿ. ಈ ನಾಟಕವನ್ನು ನಿರ್ದೇಶಿಸಿದವರು ಶ್ರೀ ಜಿ ಎಂ ಶಿರಹಟ್ಟಿ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244434 244435 244346. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಆಕಾಶವಾಣಿ ಧಾರವಾಡ, ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ, ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು ಜುಲೈ 3rd August 9th ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.
7: ಏನು ರಂಗ, ಕೈಗೆ ಬ್ಯಾಂಡೇಜು?
8: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
9: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ರಸಿಕ್ ಲಾಲ್ ಅಂಧಾರಿಯಾ ಅವರ ಗಾಯನ. ಇವರಿಗೆ ತಬ್ಲಾ ಸಾಥ್ ನೀಡಿದ್ದಾರೆ ಶೇಷಗಿರಿ ಹಾನ್ಗಲ್, ಹಾರ್ಮೋನಿಯಂ ವಸಂತ ಕನಕಾಪೂರ್. ಮೊದಲಿಗೆ ಕೇಳಿ ರಾಗ್ ಲಲತ್.

ಕೇಳುಗರೆ, ಇದುವರೆಗೆ ರಸಿಕ್ಲಾಲ್ ಅಂಧಾರಿಯ ಅವರ ಗಾಯನವನ್ನ ಕೇಳಿದರೆ. ಹಾರ್ಮೋನಿಯಂ ಸಾಥ್ ನೀಡಿದವರು ವಸಂತ್ ಕನಕಾಪುರ್, ತಬಲಾ ಸಾಥ್ ನೀಡಿದವರು ಶೇಷ್ಗಿರಿ ಹಾನಗಲ್.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಆಕಾಶವಾಣಿ ಧಾರವಾಡ, ಸಮಯ 12:00 ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯದ ಸರ್ವಪಕ್ಷಗಳ ಸಂಸದರ ಸಭೆಯಲ್ಲಿ ಪಕ್ಷಭೇದ ಮರೆತು ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಲು ಕರೆ ನೀಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಹಿತಕ್ಕಾಗಿ ಕೇಂದ್ರದಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆಯಿದೆ. ರಾಜ್ಯದಲ್ಲಿ ಆಗಸ್ಟ್ 8 ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025 ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು

0: ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾಕ್ಟರ್ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1 ಲಕ್ಷ ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾಕ್ಟರ್ ಎಂಎಂ ಕಲಬುರ್ಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾಕ್ಟರ್ ರಾಮೇಗೌಡರಿಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾಕ್ಟರ್ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾಕ್ಟರ್ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾಕ್ಟರ್ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟ್ರೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹಪ್ರಾಧ್ಯಾಪಕ ಡಾಕ್ಟರ್ ರಾಮ್ ಕೌಲ್ಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು, ಅಂದರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ನಿಂದ ಸುಮಾರು 1 ಲಕ್ಷ ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕದ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರೋರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.
0: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 2,05,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟ್ರೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ಜೀವನ್ಮುಖಿ. ರಚನೆ ಗಾಯತ್ರಿ ಸುಂದರೇಶ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಜೀವನ್ಮುಖಿ.

0: ಅಯ್ಯೋ ದೀಪಾ, ಏ ಸ್ವಲ್ಪ ನಿಧಾನವಾಗ್ತೀನಿ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯಾ? ಏನ್ ಉಸಿರನು ಏನು ಈಗಿನ ಕಾಲದ ಮಕ್ಕಳಿಗೆ? ಹ್ಮ್, ತಗೊಳೆ, ಕಾಫಿ ತಗೋ.
1: ನಂಗೆ ಕಾಫಿ ಗಿಫ್ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಾ. ಬಾಯ್ ಡ್ಯಾಡಿ, ಸಿ ಯು ಇವ್ನಿಂಗ್ ಗೈಸ್.
0: ಅಬ್ಬಬ್ಬಾ, ಏನ್ ಇವಳು ತೋಳಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ, ಸದಾ ಗಡಿಬಿಡಿ.
2: ಅಲ್ವೇ ತ್ರಿವೇಣಿ, ದೀಪ ಏನ್ ಚಿಕ್ಕ ಹುಡುಗಿನ, ಅವಳು ತುಂಬಾ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ. ಆ ಫೀಲ್ಡ್ ಅಲ್ಲಿ ಮುಂದುವರಿತೀನಿ ಅಂತ ಪೇಪರ್ ನಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾಳೆ. ಪೇಪರ್ ನಲ್ಲಿ ಕೆಲಸ ಮಾಡೋದು ಅಂದ್ರೇನ್ ಸುಮ್ನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡ್ಬೇಕು, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋಕಿರುತ್ತೆ.
0: ಸರಿ ಸರಿ, ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರ.
3: ಎಕ್ಸ್ಕ್ಯೂಸ್ ಮಿ ಸರ್, ಒಳಗ್ ಬರಬಹುದಾ?
4: ಓ ದೀಪಾ, ಪ್ಲೀಸ್ ಕಮ್ ಇನ್, ಕೂತ್ಕೊಳ್ಳಿ.
3: ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಸಾರಿ ಯಾವ ವಿಷಯದ ಬಗ್ಗೆ ಆರ್ಟಿಕಲ್ ಮಾಡ್ಲಿ? ಏನಾದ್ರೂ ವಿಶೇಷವಾಗಿ ಮಾಡೋ ಸಬ್ಜೆಕ್ಟ್ ಇದ್ರೆ ಕೊಡಿ ಸರ್.
4: ನೋಡಮ್ಮ ದೀಪಾ, ಈಗೆಲ್ಲ ಇಂಟರ್ನ್ಯಾಷನಲ್ ಡೇಗಳ ಕಾಲ, ಗೊತ್ತು ತಾನೆ?
3: ಹೌದು ಸರ್.
4: ಈ ತಿಂಗಳು ವಿಶ್ವ ತಾಯಂದಿರ ದಿನ ಕೂಡ ಬರ್ತಾ ಇದೆ. ವಿಶ್ವ ತಾಯಂದಿರ ದಿನದ ಬಗ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಆರ್ಟಿಕಲ್ ಮಾಡ್ತೀರಾ?
3: ಹಾ ಸರ್, ಒಳ್ಳೆ ಐಡಿಯಾ. ಆಕ್ಚುಲಿ
4: ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು, ನಮ್ಮ ಪತ್ರಿಕೆ ಓದುವರ ಸಂಖ್ಯೆ ಹೆಚ್ಚಾಗಬೇಕು. ದೀಪಾ, ಆಗುತ್ತಾ ನಿಮ್ ಕೈಲಿ?
3: ಖಂಡಿತ ಮಾಡ್ತೀನಿ ಸರ್. ನನ್ನ ಜರ್ನಲಿಸಂ ಪ್ರೊಫೆಷನ್ಗೆ ಅದೆಷ್ಟು ಸಹಾಯ ಆಗೋ ಸ್ಟೋರಿ ಸಿಗತ್ತೋ ಆದಷ್ಟು ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ. ನನ್ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
4: ವೆರಿ ಗುಡ್ ದೀಪಾ, ಗುಡ್ ಲಕ್.
3: ಥ್ಯಾಂಕ್ ಯು ಸರ್. ಹಾಯ್ ಮಾ, ನಂಗೋಸ್ಕರ ಕಾಯ್ತಾ ಇದ್ಯಾ?
0: ಅಬ್ಬಾ, ಬಂದಿಯೇನೆ, ಬಾ.
3: ಮಾ,
0: ಏನೇ?
3: ಇವತ್ತು ನಮ್ ಚೀಫ್ ಎಡಿಟರ್ ನಂಗೆ ಒಂದು ಡಿಫ್ರೆಂಟ್ ಆಗಿರೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಮದರ್ಸ್ ಡೇಗೆ ನನ್ ಕಡೆಯಿಂದ ಒಂದೊಳ್ಳೆ ಆರ್ಟಿಕಲ್ ಬರೆಯಕ್ ಹೇಳಿದಾರಮ್ಮ.
0: ಹೌದಾ?
3: ಹೋ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಣಮ್ಮ. ಪ್ಲೀಸ್ ಮೊದ್ಲು ಒಂದ್ ಲೋಟ ಕಾಫಿ ಕೊಡಮ್ಮ, ಬಿಸಿ ಬಿಸಿಯಾಗಿ.
0: ತರ್ತೀನಿ ತಡಿ.
5: ಅವರೇ ಅವರೇ, ಉಸಿ ಈಚೆ ಬಂದಿರಾ?
3: ಇದೇನ್ ನಿಂಗಮ್ಮ ಇಷ್ಟೊತ್ತಲ್ ಬಂದಿದ್ದೀರಾ? ಅಮ್ಮ ಬರಕ್ ಹೇಳಿದ್ರಾ? ಅಡ್ಗೆ ಮನೇಲಿ ಏನೋ ಕೆಲ್ಸ ಮಾಡ್ತಾ ಇದಾರೆ, ಕರಿಲ್ಲ?
5: ಹಂಗೇನಿಲ್ಲ ಕಣವ್ವ, ನಿಮ್ ತೋಕೆ ಹೇಳ್ತೀನಿ, ದೊಡ್ಡವ ಅವ್ರಿಗೆ ಹೇಳ್ಬಿಡಿ.
3: ಏನಾಯ್ತು ನಿಂಗಮ್ಮ, ಇಷ್ಟೊಂದ್ ಬೇಸರ ಯಾಕೆ?
5: ನನ್ ಮಗಿಗೆ ಅರ್ಸನ ಕಾಮಾಲೆ ಬಂದ್ಬಿಟ್ಟದೆ ಕಣ್ರವ್ವ, ಅದಕ್ಕೆ ನಾನು ನಾಳೆ ಒಸಿ ಪಾರ ಒಂದ್ ತವಕ್ ಹೋಗಿ ಔಷಧಿ ತಗೋಬತ್ತೀನಿ. ನಾನ್ ತಿರುಗ್ ಬರೋದು ಇನ್ನು ಎರಡ್ ದಿನ ಆಯ್ತದೆ ಕಣವ್ವ, ಒಸಿ ಅವ್ವ ಅವ್ರಿಗೆ ಹೇಳ್ಬಿಡಿ, ನಾ ಬತ್ತೀನಿ ಕಣವ್ವ.
0: ದೀಪಾ, ಹೇ ದೀಪಾ, ಎಲ್ ಹೋದ್ಯೆ? ಅಷ್ಟೊತ್ತಿಂದ ಕಾಫಿ ಇಟ್ಕೊಂಡ್ ಕಾಯ್ತಾ ಇದೀನಿ, ಯಾರ ಹತ್ರ ಮಾತಾಡ್ತಾ ಇದೀಯಾ?
3: ಹೂ ಕಣಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ, ಅವಳು ಎರಡ್ ದಿನ ಬರಲ್ಲ ಅಂತ ಹೇಳಕ್ ಬಂದಿದ್ಲು. ಅದೆಲ್ಲೋ ಯಾರೋ ಪಾರವ್ವ ಅಂತೆ ಅವ್ರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳಿದ್ಲು.
0: ನಿಂಗಿನ ಪಾರವ್ವನ ಹತ್ರ ಹೋಗ್ತಾ ಇದ್ಲ? ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀಯಲ್ಲ, ನೋಡು ನಿಂಗೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ, ಪಾರವ್ವನ್ ಬಗ್ಗೆ ನೀನು ಒಂದ್ ಆರ್ಟಿಕಲ್ ಮಾಡ್ಬೋದು ಕಣೆ, ಸೂಪರ್ ಆಗಿರತ್ತೆ.
3: ಪಾರವನ್ ಬಗ್ಗೆನಾ? ಈಗ ನಿಂಗಮ್ಮ ಮಾತಾಡ್ತಾ ಇದ್ರಲ್ಲ, ಆ ಪಾರವನ್ ಬಗ್ಗೆ ಹೇಳ್ತಾ ಇದ್ಯಾ?
0: ಹೌದು, ಅದೇ ಪಾರವನ್ ಬಗ್ಗೆನೆ ಹೇಳ್ತಾ ಇರೋದು.
3: ನೀನು ಇಷ್ಟೊಂದ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ?
0: ನೀನು ಚಿಕ್ಕವಳಾಗಿದ್ದಾಗ ಜಾಂಡಿಸ್ ಆಗಿತ್ತು ಕಣೆ, ಪಾಪ ನಮ್ಮ ನಿಂಗಿ ನನ್ನನ್ನ ಪಾರವನ್ ಹತ್ರ ಕರ್ಕೊಂಡು ಹೋಗಿದ್ಲು. ಆಕೆ ಕಣ್ಣಲ್ಲಿ ಏನ್ ತೇಜಸ್ಸಿದೆ ಗೊತ್ತಾ ದೀಪ? ಒಂದ್ ತಿಂಗಳಿಂದ ನರಳ್ತಾ ಇದ್ದೆ, ನೀನು ಆಕೆ ಕೊಟ್ಟ ಔಷಧಿ ಕುಡಿದು ನೀನ್ ಎರಡೇ ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆ ಪಾರವ್ವ

0: ತನಗ್ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಎಲ್ಲಾ ಬಡವರಿಗೂ ಫ್ರೀಯಾಗಿ ಕೊಡ್ತಾಳೆ. ಬಡವರಿಗೆ ಅವಳೊಂಥರ ದೇವತೆ ಇದ್ದ ಹಾಗೆ. ನೀನು ಅವಳನ್ನ ಒಂದ್ಸರ್ತಿ ಭೇಟಿ ಮಾಡು, ಇಂಟರ್ವ್ಯೂ ತಗೊಂಡ್ರೆ ನೀನು ಒಂದು ಒಳ್ಳೆ ಆರ್ಟಿಕಲ್ ಮಾಡಬಹುದು ಕಣೆ.
1: ಖಂಡಿತ ಅಮ್ಮ, ಅಡ್ರೆಸ್ ಕೊಡು, ನಾಳೆನೆ ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಪಾರವ ಇದ್ದಾರಾ?
2: ಓ ಪಾರವ್ ನೋಡ್ಬೇಕಿತ್ತ, ಹುಷಾರಿಲ್ವರಾ?
1: ಇಲ್ಲ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಪಾರವ ಅವ್ರ ಜೊತೆ ಮಾತಾಡ್ಬೇಕು, ಅದಕ್ಕೋಸ್ಕರ ಬಂದಿರೋದು. ಇದಾರೆ ಅಲ್ವಾ?
2: ಹ್ಮ್.

0: ನಮಸ್ತೆ, ಒಳಗ್ ಬರಬಹುದಾ?
1: ಯಾರು? ಕೇಳೋದೇನಿದೆ, ಬನ್ನಿ ಒಳಗೆ.
0: ಅಮ್ಮ, ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯ್ತು. ನಾನು ದೀಪಾ ಅಂತ. ನಮ್ ತಾಯಿ ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಕಳ್ಸಿದ್ರು.
1: ತ್ರಿವೇಣಿ ಮಗ್ಳ ನೀನು? ಬಾ ಮಗು, ಬಾ ಕೂತ್ಕೋ. ಏನ್ ವಿಷಯ ಬಂದಿದ್ದು?
0: ಅಮ್ಮ, ನಾನು ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿ ಮದರ್ಸ್ ಡೇಗೆ, ಅಂದ್ರೆ ತಾಯಂದಿರ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಹೇಳಿದರೆ. ಅಪ್ಪ ಅಮ್ಮ ಇಬ್ಬರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಬಂದೆ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಅಯ್ಯೋ ಹುಚ್ಚು ಹುಡ್ಗಿ, ನನ್ ಬದುಕು ನಿನ್ ಬರವಣಿಗೆಗೆ ಬೆಲೆ ಸಿಗೋ ಹಾಗೆ ಮಾಡುತ್ತೇನೆ.
0: ಅಮ್ಮ, ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ, ತಿಳಿದು ಬರೆದು ಅದನ್ನ ಒಂದಷ್ಟು ಜನಕ್ಕೆ ತಲುಪಿಸಿದ್ರೆ ಅದೇ ನನಗೆ ಖುಷಿ. ದಯವಿಟ್ಟು ನನಗೆ ನಿಮ್ಮ ಸಮಯವನ್ನ ಕೊಡ್ಬೇಕಮ್ಮ.
1: ನೋಡು ಮಗು, ನನ್ ಕತೆ ಜನಕ್ಕೆ ಮೆಚ್ಚುಗೆಯಾಗಿ ಅದರಿಂದ ಯಾರಿಗಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನೀ ಕೇಳು ಪ್ರಶ್ನೆಗಳನ್ನ, ನಂಗ್ ತಿಳಿದಿದ್ದ ಹೇಳ್ತೀನಿ.
0: ಹಾಗಿದ್ರೆ ನಿಮ್ಮ ಬಾಲ್ಯ, ಮದುವೆ ಇವುಗಳ ಬಗ್ಗೆ ಮೊದಲು ಹೇಳ್ತೀರಾ?
1: ಆಗ್ಲಿ. ಈಗ ನಂಗೆ 60 ವರ್ಷ. ನಾನು ಅಪ್ಪ ಅಮ್ಮನ್ ಕಳ್ಕೊಂಡಾಗ ಕೇವಲ 8 ವರ್ಷದ ಹುಡುಗಿ. ತವರು ಅನ್ನೋದು ತಾರಮ್ಮಯ್ಯ ಆಗಿ 13ನೇ ವರ್ಷದ ಹೊತ್ತಿಗೆ ನಾನು ಅತ್ತೆ ಮನೆ ಸೇರ್ಬಿಟ್ಟಿದ್ದೆ.
0: ಏನು, 13ನೇ ವರ್ಷಕ್ಕೆ ಮದ್ವೆ ಆಗೋಯ್ತಾ ನಿಮ್ಗೆ? ನಿಮ್ ಯಜಮಾನ್ರು ಯಾರು? ಅವ್ರಿಗೆಷ್ಟು ವಯಸ್ಸಾಗಿತ್ತು?
1: ಸದಾಶಿವ ಅನ್ನೋ ವ್ಯಕ್ತಿ ಜೊತೆ ನನ್ ಮದ್ವೆ ಆಗಿದ್ದು. ನನ್ಗೆ 13, ಅವ್ರಿಗೆ 26 ಆಗ ವಯಸ್ಸು. ತಾಯಿ ಮತ್ತೆ ಅತ್ತಿಗೆ ಮುದ್ದಿನ ಮಗನಾಗಿದ್ದ ಇವ್ರಿಗೆ ಹೆಂಡತಿ ಬಗ್ಗೆ ಯಾವುದೇ ವಿಶೇಷ ವಾತ್ಸಲ್ಯ ಬೆಳಿಲೇ ಇಲ್ಲ.
0: ನಿಮ್ಮ ಅತ್ತೆ ಮತ್ತೆ ಓರ್ಗಿತ್ತಿ ನಿಮ್ಮ ಯಜಮಾನರಿಗೆ ಏನು ಹೇಳ್ತಾ ಇರ್ಲಿಲ್ವಾ?
1: ತುಂಬಾನೇ ಹೇಳೋರು. ಎಷ್ಟ್ರ ಮಟ್ಟಿಗೆ ಹೇಳಿದ್ರು ಅಂದ್ರೆ, ಹೆಂಡತಿ ಅಂದ್ರೆ ಅವಳು ನಿನ್ನ ಭೋಗದ ವಸ್ತು ಅಷ್ಟೇ, ಮನೆ ಕೆಲ್ಸ ಮಾಡೋಕಂತಾನೆ ಬಂದವಳು, ಅವಳಿಗೆ ನಿನ್ ಸಲಿಗೆ ಅವಶ್ಯಕತೆ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಅವಳನ್ನ ಇಟ್ಟಿರ್ಬೇಕು. ಹೆಚ್ಚು ಅಂತ ಅಂದ್ರೆ ಮನೆ ಕೆಲ್ಸದೊಳಗಿಂತ ಒಂಚೂರು ಉತ್ತಮ ಸ್ಥಾನಮಾನ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು.
0: ಛೇ, ಹೀಗೆಲ್ಲ ಹೇಳ್ಕೊಡ್ತಾ ಇದ್ರ? ದೇವ್ರೆ, ನಿಮ್ ಕಥೆ ಹೇಗಾಗ್ಬೇಡ. ಅಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಕೊಂಡು ಗಂಡನೂ ಸರಿಯಾಗಿ ಪ್ರೀತಿಸದೆ ಹೋದ್ರೆ ಎಷ್ಟು ಕಷ್ಟ ಅಲ್ವಾ? ನಿಮ್ ಅಣ್ಣ, ತವ್ರ ಮನೆಯವರು ಏನೂ ಕೇಳ್ತಾ ಇರ್ಲಿಲ್ವಾ?
1: ನಾನು ನಿಂಗ್ ಆಗ್ಲೇ ಹೇಳ್ದೆ ಅಲ್ವಾ, ನಾನು ಅಪ್ಪ ಅಮ್ಮನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂತ. ಅಪ್ಪ ಅಮ್ಮ ಇಲ್ದೆ ಅಣ್ಣ ನನ್ನನ್ನ ಒಂದಷ್ಟು ವರ್ಷ ಸಾಕಿ ಮದ್ವೆ ಮಾಡ್ಕೊಟ್ಟ. ಮದ್ವೆ ಮಾಡ್ಕೊಟ್ಟಿದ್ ಸಮಯದಲ್ಲಿ ಏನ್ ಹೇಳ್ದ ಅಂದ್ರೆ, ಇನ್ ಮುಂದೆ ನೀನುಂಟು, ನಿನ್ನ ಗಂಡನ್ ಮನೆ ಉಂಟು, ನಿನಗೆ ತವರು ಅನ್ನೋದಿಲ್ಲ, ಇಷ್ಟು ದಿನ ನಿನ್ನನ್ನ ನೋಡ್ಕೊಂಡಿದ್ದಾಯ್ತು, ಇನ್ನು ಯಾವತ್ತೂ ಈ ಕಡೆ ಬರೋ ಪ್ರಯತ್ನ ಮಾಡ್ಬೇಡ ಅಂತ ಹೇಳಿ ನನ್ನ ನನ್ ಗಂಡನ್ ಮನೆಗೆ ಒಪ್ಪಿಸ್ಬಿಟ್ರು. ಹೀಗಿರುವಾಗ ಅತ್ತೆ ಮನೇಲಿ ನಡೀತಾ ಇರೋದನ್ನ ನಾನು ಯಾರಿಗ್ ತಾನೆ ಹೇಳ್ಬೇಕಿತ್ತು ಹೇಳು?
0: ಹೀಗೆಲ್ಲ ಹೇಳಿದ್ರೆ ಅದ್ ಹೇಗ್ ತಾನೆ ತವ್ರ ಮನೆಗ್ ಹೋಗಕ್ಕಾಗತ್ತೆ? ನಾವ್ ನಿನ್ ಜೊತೆ ಇದೀವಿ ಅಂತ ಹೇಳೋದಕ್ಕೂ, ನಾವ್ ಯಾರು ಇನ್ ಮುಂದೆ ನಿನ್ನವ್ರಲ್ಲ ಅಂತ ಅನ್ನೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ನಿಮ್ಮ ಸಂಸಾರ ಮುಂದೆ ಹೇಗ್ ಸಾಕ್ತು? ನಿಮ್ಗೆ ಮಕ್ಕಳು?
1: ಮಕ್ಕಳು ಅಂತೂ ಇಂತೂ ಮದ್ವೆಯಾಗಿ 2 ವರ್ಷ ಪೂರೈಸಿದೆ ನಾನು. ಈ ಎಲ್ಲಾ ರಂಪಾಟಗಳ ಮಧ್ಯೆ ಅಂತೂ ಇಂತೂ ನಾನ್ ಬಸರಿ ಆದೆ.
0: ಓ ವೆರಿ ಗುಡ್. ಮನೇಲಿ ಎಲ್ಲ ಫುಲ್ಲು ಖುಷಿ ಆಗಿರ್ಬೇಕು.

0: ಈಗ ನಿನಗಾದಷ್ಟು ಖುಷಿ ಆ ಮನೆಯಲ್ಲಿದ್ದವ್ರಿಗಾಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ.
1: ಅಂದ್ರೆ
2: ಯಾರು ನಿಮಗೆ ವಿಶ್ ಮಾಡ್ಲೇ ಇಲ್ವಾ?
1: ಆರೈಕೆ ಅದು ಇದು.
0: ನಾನು ಬಸರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರು ಇರ್ಲೇ ಇಲ್ವಲ್ಲಮ್ಮ. ನಾನು ತುಂಬಿದ ಬಸರಿ, ಮೇಲೇಳಕ್ಕಾಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿ ಅತ್ತು ಅವ್ರ ಊರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನೋ. ದೇವಸ್ಥಾನದಲ್ಲಿ ನಾಟಕ ಇದೆ, ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅತ್ತೆನೂ ಹೋದ್ರು. ಇನ್ನು ನನ್ ಗಂಡನೂ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ ಹೆಚ್ಚು. ನನ್ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡುವಲ್ಲಿ ನನ್ನ ನರಳಾಟ ಕೇಳಿ ಹಾದಿಲ್ ಹೋಗ್ತಾ ಇದ್ದ ಒಬ್ಬ ಗೂರ್ಖ ಬಂದು ಒಂದಷ್ಟು ಸಹಾಯ ಮಾಡ್ದ. ನನ್ನ ಚೊಚ್ಚಲ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಮಹಾತಾಯಿ ನಾನಾದೆ. ಅಂತೂ ಆ ಪ್ರಸವ ವೇದನೆಯಿಂದ ಮುಕ್ತಿನೂ ಪಡೆದೆ.
1: ಅಂದ್ರೆ ನೀವೊಬ್ರೇ ಯಾವ ನರ್ಸು ಡಾಕ್ಟ್ರು ಇಲ್ದೆ ಹೆರಿಗೆ ಮಾಡ್ಕೊಂಡ್ರ? ಯಪ್ಪ, ಎಂತ ಮಗು ಆಯ್ತು? ಮಗು ಆರೋಗ್ಯವಾಗಿತ್ತ?
0: ಆ ನರಳಾಟ ಒದ್ದಾಟ ಇದೆಲ್ಲದರ ನಡುವೆ ನಾನು ಒಂದು ಗಂಡು ಮಗುವಿಗೆ ತಾಯಿಯಾಗಿತ್ತು. ಹೆಣ್ಣು ಇದ್ರೆ ನನ್ನ ಈ ಮನೆಯವರು ಯೋಚನೆ ನಂಗೆ ಎಷ್ಟೋ ಸತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಗಂಡು ಮಗು ಆಯ್ತು ಅಂತ ನನಗೇನ್ ರಾಜಮರ್ಯಾದೆ ಸಿಗ್ಲಿಲ್ಲ. ಬಾಣಂತಿ ಅಂತ ಯಾವ ಆರೈಕೆನೂ ಮಾಡ್ಲಿಲ್ಲ. ಬಸರಿಗೆ ನೆರವಾಗದೇ ಇರೋರು ಬಾಣಂತಿಗ್ ನೆರವಾಗ್ತಿದ್ರ ಹೇಳು? ಮಗು ಅಳ್ತಾ ಇರ್ಲಿ, ನಗ್ತಾ ಇರ್ಲಿ, ಒದ್ದಾಡ್ತಾ ಇರ್ಲಿ, ಅದ್ರ ಗೋಜಿಗೆ ಯಾರೂ ಹೋಗ್ತಾ ಇರ್ಲಿಲ್ಲ. ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡ್ಲೇಬೇಕಿತ್ತಲ್ವಾ? ಅವ್ರಿಗೆಲ್ಲ ಮಗುಗಿಂತ ಹೆಚ್ಚಾಗಿ ಅವ್ರ ಬೇಕು ಬೇಡಾನೇ ಜಾಸ್ತಿ ಆಗಿತ್ತು.
1: ಅಯ್ಯೋ ಪಾಪ ಅಮ್ಮ, ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಆಮೇಲೆ ಮಗುಗೆ ಏನ್ ಹೆಸರಿಟ್ರಿ? ಚೆನ್ನಾಗಿ ಆಟ ಆಡ್ಕೊಂಡಿತ್ತಾ ಪಾಪು?
0: ಆ ಮಗು ಹುಟ್ಟಿದ್ದೆ ನನಗ್ ದೊಡ್ಡ ಸಂಭ್ರಮ ಪುಟ್ಟಿ. ಹೆಸರಿಡೋದು ಕರೆಯೋದು ಯಾವಾಗ ಮಾಡ್ತಾರೆ ಅಂತ ಕಾದಿದ್ದಷ್ಟೇ ನೆನಪಿರೋದ್ ನನ್ಗೆ. ಆ ಮಗುಗೆ ಕರಿಯಕ್ಕೆ ಅಂತ ಹೆಸರು ಹುಡ್ಕೋದ್ರಲ್ಲೇ ನನ್ನ ಕಾಲ ಎಲ್ಲ ಕಳೆದು ಹೋಗಿತ್ತು. ನಿಜಕ್ಕೂ ಅದು ಪಾಪದ ಕೂಸೆ. ಒಂದಿನ ಮಗು ಹೀಗೆ ತುಂಬಾ ರಚ್ಚೆ ಹಿಡಿಯೋಕೆ ಪ್ರಾರಂಭ ಮಾಡ್ಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರು ನಿಲ್ಲಿಸ್ತಾನೆ ಇಲ್ಲ. 2 ದಿನ ಆದ್ರೂ ಒಂದೇ ಸಮ ಅಳು. ನನ್ಗಂತೂ ಮಗುಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಆಗ್ಲಿಲ್ಲ. ಮನೇಲಿ ಹಿರಿಯರನ್ನ ಕೇಳೋಣ ಅಂದ್ರೆ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
1: ಏನು, 2 ದಿನ ಮಗು ಅಳ್ತಲೇ ಇತ್ತ? ಮತ್ತೆ ನೀವೇನ್ ಮಾಡಿದ್ರಿ? ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆದ್ರೂ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವಾ?
0: ಹೌದಮ್ಮ, ಹೋಗ್ಲೇಬೇಕಿತ್ತು. ಆದ್ರೆ ಹೋಗಕ್ ನನ್ನ ಹತ್ರ ಹಣ ಎಲ್ಲಿತ್ತು ಹೇಳು? ಯಾರ್ ಕೊಡ್ಬೇಕಿತ್ತು ಹಣ ನಂಗೆ? ಮನೇಲಿ ಯಾರಿಗೆ ನನ್ನ ನನ್ನ ಮಗುವಿನ ವಿಷಯ ಬೇಕಿತ್ತು ಹೇಳು?
1: ಹಾಗಾದ್ರೆ ಏನ್ ಮಾಡಿದ್ರಿ ಅಮ್ಮ ನೀವು? ನನಗಂತೂ ನಿಜವಾಗ್ಲು ತುಂಬಾ ಹಿಂಸೆ ಆಗ್ತಾ ಇದೆ.
0: ಅನಾಥೋ ದೈವ ರಕ್ಷಕ ಅಂತ ಹಿರಿಯರ್ ಹೇಳ್ತಾರೆ, ಕೇಳಿದ್ಯಾ? ನನ್ನ ಪಾಲ್ಗೂ ಆ ದಿನ ದೇವತೆ ಆಗಿ ಬಂದವಳು ಹಾಲಿನ ರಂಗಮ್ಮ. ಅಳ್ತಾ ಇದ್ದಿದ್ ಮಗುನ ನೋಡಿ ಆ ಮಗುಗೆ ಅರ್ಶನ ಕಾಮಾಲೆ ರೋಗ ಬಂದಿರ್ಬೇಕು, ಮೊದಲು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅವಳ ಹತ್ರ ಇದ್ದಿದ್ ಕಾಸಿನ ಚೀಲದಿಂದ 2 ರೂಪಾಯಿ ತೆಗೆದು ನನ್ನ ಕೈ ಕೊಟ್ಲು. ಮೊದ್ಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಬಸ್ಸು ಹತ್ಸಿದ್ಲು.
1: ಅಪ್ಪ ಸತ್ಯ, ನೀವಂತೂ ಇಂತೂ ಆಸ್ಪತ್ರೆ ಕಡೆಗೆ ಹೊರಟ್ರಲ್ಲ, ಒಳ್ಳೇದಾಯ್ತು. ಆಮೇಲೆ
0: ರಂಗಮ್ಮ ನನ್ನ ಬಸ್ ಹತ್ಸಿ ಹೊರಟ್ಬಿಟ್ಲು. ಬಸ್ಸು ಊರಾಚೆ ದಾಟಿ ಮುಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆನೆ ನನ್ ಮಗು ಅಳು ನಿಲ್ಸ್ಬಿಡ್ತು. ಸದ್ಯ 2 ದಿವಸದಿಂದ ಒಂದೇ ಸಮ ರಚೆ ಹಿಡ್ದಿದ್ನಲ್ಲ, ಇವಾಗ ಅಳು ನಿಲ್ಸಿದ್ನಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ನನ್ ಪಕ್ಕ ಒಬ್ರು ಕಾಕ ಕೂತಿದ್ರು. ಮಗಳೇ, ಇಷ್ಟು ಸಣ್ಣ ಮಗುನ ಎತ್ಕೊಂಡು ಎಲ್ಲಿಗ್ ಹೋಗ್ತಾ ಇದ್ಯಮ್ಮ ಅಂತ ಕೇಳಿದ್ರು. ನಾನು ಇರೋ ವಿಷಯನೆಲ್ಲ ಅವ್ರಿಗೆ ಹೇಳ್ದೆ. ಎಲ್ಲಿ, ಒಂದ್ಸಲ ಮಗುನ್ ತೋರ್ಸು ಅಂತ ಕೇಳಿದ್ರು. ಮಗು ಹಣೆನ ಮುಟ್ಟಿ ನೋಡಿದ ಅವ್ರ ಮುಖ ಚಿಕ್ಕದಾಗ ಹೋಯ್ತು.
1: ಯಾಕೆ? ಪಾಪ ಮಗು ಅಳ್ತಾ ಇರೋದ್ನ ನಿಲ್ಸಿತ್ತಲ್ಲ, ಒಳ್ಳೇದೇ ಆಯ್ತು ತಾನೆ. ಮತ್ತೆ ಅವ್ರ್ಯಾಕೆ ಮುಖ ಚಿಕ್ಕದ್ ಮಾಡ್ಕೊಂಡ್ರು?
0: ನನ್ ಮಗು

0: ಆಸ್ಪತ್ರೆಗೆ ಹೋಗೋ ಮಗು ಆಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗು ಆಗ್ಬಿಟ್ಟಿತ್ತು. ಎಂಥ ಕೆಲಸ ಆಯ್ತಲ್ಲ. ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
1: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
0: ಹಾಗಾದರೆ ಏನು ಮಾಡಿದ್ರಿ?
1: ಆ ಸತ್ತು ಮಗುನ ನೋಡಿದ ಕಾಕ ನನಗೆಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ? ನನಗೆ ಆ ಬಸ್ಸಲ್ಲಿ ಜೋರಾಗಿ ಅಳೋಕ್ಕೂ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬ ಭಯ ಆಯಿತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನಾ ಹಾಲು ಕುಡಿಸ್ತಾ ಇರೋ ಥರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರ್ ಧಾರೆ.

0: ಅವ್ರಾಗ ಅಳೋಕ್ಕೂ ಆಗ್ತಾ ಇರ್ಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬಾ ಭಯ ಆಯ್ತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನ ಹಾಲ್ ಕುಡಿಸ್ತಾ ಇರೋ ತರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರ್ ಧಾರೆ ಕಾಕನ ಭುಜದ ಮೇಲೆ ಒದ್ದೆ ಆಯ್ತು ಅಷ್ಟೆ.
1: ಅಲ್ಲಮ್ಮ, ಇಷ್ಟೊಂದು ಸಂಕಟ ಹೊತ್ಕೊಂಡು ಅದ್ ಹೇಗ್ ತಾನ್ ಬಸ್ಸಲ್ಲಿ ಕೂತಿದ್ರಿ ನೀವು? ಆಮೇಲಾದ್ರೂ ಮನೆಗೆ ವಾಪಸ್ ಹೊರಟ್ರ?
0: ಇಲ್ಲಮ್ಮ, ಆಗ್ಲೇ ಹೇಳಿದ್ನಲ್ಲ, ಬರಿಗೈಲಿ ಆ ಮನೆಗೆ ಹೋದ್ರೆ ನನ್ನನ್ ಸುಮ್ನೆ ಬಿಡ್ತಾ ಇದ್ರ ಹೇಳು? ಮಗು ಇದ್ದಾಗ ಅದರ ಲಾಲ್ನೆ ಪಾಲ್ನೆ ಅವ್ರಿಗೆ ಬೇಕಿಲ್ವಾಗಿತ್ತು. ಆದ್ರೆ ಮಗು ಸತ್ತೋಗಿದೆ ಅಂತ ಗೊತ್ತಾಗಿದ್ದಿದ್ರೆ ಸುಮ್ನಿರ್ತಿದ್ರ ಅವರು? ಒಂದ್ ಮಗು ಹೆತ್ಕೊಡಕ್ಕೆ ನಿನಗೆ 2 ವರ್ಷ ಆಯ್ತು ಅಂತ ನಮ್ಮತ್ತೆ ನನ್ನ ದಿನಾಗ್ಲೂ ಕಡೆಗಣಿಸ್ತಾ ಇದ್ರು. ಇನ್ನ ಹುಟ್ಟಿದ ಮಗು ಸತ್ತೋಗಿದೆ ಅಂದಿದ್ರೆ ಏನ್ ಮಾಡ್ತಾರೋ ಅಂತ ಭಯ ನನ್ನ ಕಾಡ್ತಾನೆ ಇತ್ತು.
1: ಹಾಗಾದ್ರೆ ಏನ್ ಮಾಡಿದ್ರಿ, ಮತ್ತೆಲ್ಲಿಗೆ ಹೋದ್ರಿ ನೀವು?
0: ನಾನು ನಿಂಗೆ ಆಗ್ಲೇ ಹೇಳ್ದಾಗೆ ಅನಾಥೋ ದೈವ ರಕ್ಷಕ ಅನ್ನೋ ಮಾತು ನನಗ್ ಮತ್ತೆ ಮುಂದುವರಿತು ತಾಯಿ. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಕಾಕ ನನ್ನ ಕಥೆ ಎಲ್ಲ ಕೇಳಿದ್ರು. ಹೀಗೆ ಒಂದ್ 2 ಊರು ದಾಟಿದ್ರೆ ನಮ್ಮೂರು ಬರುತ್ತೆ. ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿನ್ನ ಮಗುಗೆ ಸ್ಮಶಾನ ತೋರಿಸಿ ನಿನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
1: ಹಾಗಾದ್ರೆ ನೀವು ಆ ಕಾಕನ್ ಜೊತೆನೆ ಹೊರಟು ಬಿಟ್ರ? ನಿಮ್ಗೇನು ಭಯ ಆಗ್ಲಿಲ್ವಾ?
0: ಆ ಕ್ಷಣದಲ್ಲಿ ನಂಗೆ ಗೊತ್ತಿರೋ ಮನೆಯವ್ರಿಗಿಂತ ಈ ಗೊತ್ತಿಲ್ದೆ ಇದ್ದಿದ್ ಕಾಕನೆ ಎಷ್ಟೋ ಆಪ್ತರು ಅಂತ ಅನ್ಸ್ಬಿಟ್ರು. ಅವ್ರು ತೋರಿಸಿದ ದಾರಿಲಿ ನಾನು ನಡಿಬಹುದು ಅಂತ ನನಗೆ ದೈವ ಪ್ರೇರಣೆ ಆಯ್ತು. ತಂದೆ ತರ ಇದ್ದ ಅವ್ರ ಜೊತೆ ನನ್ನ ಸತ್ತ ಮಗುನ ಹೊತ್ತು ನಡೆದೇ ಬಿಟ್ಟೆ.
1: ನೀವು ಅವ್ರ ಜೊತೆನೆ ಇದ್ ಬಿಟ್ರ, ನಿಮ್ಮ ಮನೆಯವ್ರು ಯಾರು ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡ್ಲಿಲ್ವಾ?
0: ಅವರು ನನ್ನನ್ ಹುಡುಕುದ್ರೋ ಇಲ್ವೋ ನನಗ್ ಗೊತ್ತಿಲ್ಲ ಮಗಳೆ. ಆ ಊರಲ್ಲಿ ನನ್ನ ಮನೆ ಬಿಟ್ಟು ಓಡೋದವಳು ಅಂತಂದ್ರು, ಪತಿತೆ ಅಂತ ಅಂದ್ರು. ಯಾವ್ದ್ರ ಬಗ್ಗೆನೂ ನನ್ಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರ್ಲಿಲ್ಲ. ನನ್ ದಾರಿನೇ ಬೇರೆ ಆಗಿತ್ತು.
1: ಹಾಗಾದ್ರೆ ನೀವು ಈ ಹಸಿರೌಷಧಿ ಕೊಡೋ ವಿದ್ಯೆನ ಹೇಗ್ ಕಲ್ತ್ರಿ? ಇದನ್ನೆಲ್ಲ ನಿಮ್ಗೆ ಯಾರ್ ಹೇಳ್ಕೊಟ್ರು?
0: ಆ ಕಾಕನೇ ನನ್ನ ಪಾಲಿನ ತಂದೆ ತಾಯಿ ದೈವ ಎಲ್ಲನೂ ಆಗಿದ್ರು. ಅವರು ಅವ್ರ ಕಲ್ತಿರೋ ಸಕಲ ವಿದ್ಯೆಗಳನ್ನ ನನಗೆ ಧಾರೆ ಎರೆದ್ಬಿಟ್ರು. ಊರಾಚೆ ಇರೋ ಅವ್ರ ತೋಟದ ಮನೆಯಲ್ಲಿ ನಾನು ಇರೋಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆನೇ ನಾನು ಇವತ್ತಿಗೂ ಅಭ್ಯಾಸ ಮಾಡ್ತಾ ಇರೋದು.
1: ನೀವು ಕಾಮಾಲೆ ರೋಗ ಬಂದವರಿಗೆ ಉಚಿತವಾಗಿ ಔಷಧಿ ಕೊಡೋದ್ರ ಗುಟ್ಟು ಈಗ ತಿಳಿತು ಅಮ್ಮ. ಎಂಥ ಮನಸ್ಸು ನಿಮ್ಮದು! ನಿಮ್ಮ ಮಗು ಕಾಮಾಲೆಯಿಂದ ನರಳಿ ಸತ್ತಿದ್ದಕ್ಕೆ ಪ್ರತಿಯಾಗಿ ತಾವು ಎಲ್ಲಾ ಬಡ ಮಕ್ಕಳಿಗೂ ನಿಮ್ಮ ಹತ್ರ ನಂಬಿಕೆ ಇಟ್ಟು ಬರೋರಿಗೂ ಔಷಧಿನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ವಿಷಯ.
2: ಯಪ್ಪ, ನಿಜವಾಗ್ಲು ಇಷ್ಟು ಮಾಡೋ ಮನಸ್ಸು ನಿಮ್ಮದಾಗಿದೆಯಲ್ಲ ಅಮ್ಮ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ?
1: ನೀವು ನಿಮ್ಗಿಷ್ಟ ಬಂದ ಹಾಗೆ ಇದ್ಬಿಡ್ಬಹುದಾಗಿತ್ತು. ಯಾರು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಆದ್ರೆ ನೀವು ಶಬರಿ ತರ ಈ ಆಶ್ರಮದಲ್ಲಿ ಜೀವನ ಮಾಡ್ತಾ ದೈವ ಸಮಾನರಾದ ಮಕ್ಕಳನ್ನ ರಕ್ಷಿಸ್ತಾ ಇರೋದು ಇಷ್ಟು ದೊಡ್ಡ ವಿಚಾರ ಅಲ್ವಾ?
0: ನೀನು ದೊಡ್ಡ ವಿಚಾರ ಅಂತ ಹೇಳ್ತಿಯಲ್ಲ, ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪೇಪರ್ನೋಳು, ಒಂದಷ್ಟು ವಿಚಾರಗಳನ್ನ ಸಾಧ್ಯವಾದ್ರೆ ತಿಳಿಸೋ ಪ್ರಯತ್ನ ಮಾಡ್ತೀಯ ಮಗಳೆ?
1: ಖಂಡಿತವಾಗ್ಲೂ. ಅದೇನು ಅಂತ ಹೇಳಿ ನೀವು, ಅದೆಲ್ಲದನ್ನು ಬರೆದು ಪ್ರಕಟ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.
0: ಗಂಡು ಹೆತ್ತವರೇ, ಮದುವೆಯಾಗಿ ಮನೆ ತುಂಬಿಸಿಕೊಂಡ ಹೆಣ್ಣನ್ನ ನಿಮ್ಮ ಮಗಳಂತೆ ಕಾಣಿ. ಹಾಗೆ ಕಾಣಲು ಸಾಧ್ಯವಾಗದಿದ್ರೆ ನಿಮ್ಮ ಮಗನಿಗೆ ಮದುವೆ ಯೋಚನೆನೇ ಬಿಟ್ಬಿಡಿ ಅಂತ ನಾನು ತುಂಬಾ ಸತಿ ಕೂಗಿ ಕೂಗಿ ಹೇಳ್ಬೇಕನ್ಸುತ್ತೆ. ಹೆಣ್ಣು ಅಂದ್ರೆ ಕೇವಲ ಕಾಮದಾಸೆ ತೀರಿಸುವ ವಸ್ತುವಲ್ಲ. ಅವಳ ಮನೋಭಿಲಾಷೆ ಮಾತೃ ವಾಂಚೆಗೆ ನಿಮ್ಮ ಮನಸ್ಸನ್ನ ನೀಡಿ. ಹೆತ್ತವರನ್ನ ಬಿಟ್ಟು ನಿಮ್ಮ ಗೂಡು ಸೇರುವ ಪುಟ್ಟ ಹಕ್ಕಿ ಅದು, ಆಸರೆ ಬಯಸಿ ಬಂದಿದೆ. ಗುಟುಕು ನೀಡಿ ಗಟ್ಟಿಯಾಗಿಸಿ. ಮೊನಚು ಮಾತುಗಳಿಂದ ಮನಸ್ಸು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು.
1: ಹೌದಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾನೇ ತಿಳ್ಕೊಂಡಿದ್ದಾರೆ ನೋಡಿ. ನೀವು 13 ವರ್ಷ ಇದ್ದಾಗಲೇ ಮದುವೆ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ. ಆದ್ರೆ ಈಗ ಎಲ್ಲ ಬದಲಾಗಿದೆ. ಹೆಣ್ಣು ತನ್ನ ಕಾಲ್ ಮೇಲೆ ತಾನು ನಿಲ್ಲೋ ಅಷ್ಟು

0: ಯಶಸ್ವಿಯಾಗಿದ್ದಾಳೆ ಅಮ್ಮ.
1: ಒಳ್ಳೇದಮ್ಮ,
0: ನಿಮ್ಮಂಥವರ ಆದರ್ಶದ ಯಶೋ ಗಾಥೆ ಎಲ್ಲರಿಗೂ ಮಾದರಿಯಾಗಬೇಕು. ನನಗೆ ಆಶೀರ್ವಾದ ಮಾಡಿ ಪಾರವ್ವ. ನಿಮ್ಮನ್ನ ಪರಿಚಯ ಮಾಡಿಕೊಟ್ಟ ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೋಗಿ ಬರ್ತೀನಿ ಅಮ್ಮ.
1: ಆಗ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ.
0: ಎಕ್ಸ್ಕ್ಯೂಸ್ ಮಿ ಸರ್, ಒಳಗ್ ಬರಬಹುದಾ?
2: ಓ ದೀಪಾ, ಬನ್ನಿ ಬನ್ನಿ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಿ?
0: ಎಲ್ಲ ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಈ ಪೆನ್ ಡ್ರೈವ್ ಅಲ್ಲಿ ಹಾಕಿದೀನಿ. ತಗೊಳ್ಳಿ ಸರ್, ನೋಡಿ ಒಂದ್ಸರಿ.
2: ವೆರಿ ಗುಡ್ ದೀಪಾ, ಗಿವ್ ಮಿ 10 ಮಿನಿಟ್ಸ್, ಓದ್ ಹೇಳ್ತೀನಿ.
0: ಶೋರ್ ಸರ್, ಟೇಕ್ ಯುವರ್ ಓನ್ ಟೈಮ್.
3: ದೀಪಾ
0: ಸರ್,
3: ತುಂಬಾ ಚೆನ್ನಾಗಿ ಬರ್ತಿದ್ಯಮ್ಮ. ನಿಜವಾಗ್ಲೂ ಮದರ್ಸ್ ಡೇಗೆ ಹೇಳ್ ಮಾಡ್ತಾ ಇದೆ.
0: ಥ್ಯಾಂಕ್ ಯು ವೆರಿ ಮಚ್ ಸರ್.
2: ಅದ್ ಸರಿ ದೀಪಾ, ಈ ಆರ್ಟಿಕಲ್ಗೆ ನೀವು ಇನ್ನು ಯಾಕೆ ಶೀರ್ಷಿಕೆ ಇಟ್ಟಿಲ್ಲ?
0: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಶೀರ್ಷಿಕೆಗಳು ಬಹಳ ಇದೆ, ಯಾವ್ದು ಸೂಕ್ತ ನೀವೇ ಹೇಳಿ. ಇಲ್ಲಿ ನೋಡಿ, ಇಷ್ಟಿದೆ ಶೀರ್ಷಿಕೆಗಳು, ಯಾವ್ದಾದ್ರು ಒಂದು ನೀವೇ ಸೆಲೆಕ್ಟ್ ಮಾಡಿ ಸರ್.
2: ಮಾತೃ ಛಾಯೆ, ತಾಯವ್ವ, ಪಾರವ್ವ, ಕಾನನದ ಕಣ್ಮಣಿ, ಜೀವನ್ಮುಖಿ. ಹಾ, ಜೀವನ್ಮುಖಿ ಅನ್ನೋ ಶೀರ್ಷಿಕೆ ತುಂಬಾನೇ ಸೂಕ್ತವಾಗಿದೆ. ನನ್ನೊಳಗಿನ ಜೀವಕ್ಕೆ ಮುಕ್ತಿಯನ್ನ ನೀಡಿ ನೊಂದ ಮಾತೆಯರಿಗೆ ಮಮತೆಯ ಮುಖವನ್ನು ತೋರುತ್ತಿರುವ ಪಾರವನ ಕತೆಗೆ ಸೂಕ್ತವಾದ ಶೀರ್ಷಿಕೆ ಅಂದ್ರೆ ಅದೇ ಜೀವನ್ಮುಖಿ.
0: ಜೀವನ್ಮುಖಿ ಪಾರವ್ವ, ನೀನು ಜೀವನ್ಮುಖಿಯೇ ಕಣವ್ವ.
4: ಜೀವನ್ಮುಖಿ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್. ಪಾತ್ರ ಪರಿಚಯ: ಮಗಳು ದೀಪಾ, ಸಹನಾ, ತಾಯಿ ತ್ರಿವೇಣಿ, ನೇತ್ರಾ ಕೆ, ತಂದೆ ಪ್ರಸಾದ್, ಲಕ್ಷ್ಮೀನಾರಾಯಣ ಎಸ್. ಸಂಪಾದಕರು ದಿಗ್ವಿಜಯ್ ಬಿ. ಮನೆ ಕೆಲಸದ ಕೆ ನಿಂಗಿ, ಚಿನ್ಮಯಿ ಕೆ ಎಸ್. ತೋಟದ ವ್ಯಕ್ತಿ ಕಾರ್ತಿಕ್ ಎಂ ಎಸ್. ಹಾಗೂ ನಾಟಿ ವೈದ್ಯೆ ಪಾರವ್ವ, ಕೀರ್ತನಾ ವಿ. ನಿರ್ಮಾಣ ಸಹಕಾರ ಸಹನಾ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ಆಕಾಶವಾಣಿ ಧಾರವಾಡ.
6: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: R&R ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ July 31 ರಾಜ್ಯಾದ್ಯಂತ ಬಿಡುಗಡೆ.
2: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85 ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35 ಕ್ಕೂ ಅಧಿಕ ಪೇಟೆಂಟ್ಗಳು, 35 ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ, ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ, ಹುಬ್ಬಳ್ಳಿ ಧಾರವಾಡ ದಾಂಡೇಲಿ ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್, CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ

0: ಕರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
2: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 2443414, 2443415, 2443416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
4: ನೀವು ಹುಡುಕಾಡ್ತಿದ್ರಿ ನಿಮ್ಮ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ ಚಾನೆಲ್ ಅನ್ನು. ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ ಶುರುವಾಗಿದೆ. ನಿಮ್ಮ ಬೇಡಿಕೆಯ ಮೇರೆಗೆ ಆಕಾಶವಾಣಿ ಧಾರವಾಡ ಯೂಟ್ಯೂಬ್ನಲ್ಲಿ ಲಭ್ಯ. ಚಾನೆಲ್ ಹೆಸರು ಆಕಾಶವಾಣಿ ಧಾರವಾಡ. ನಾವು ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕುವ, ಅಂದರೆ ಅಪ್ಲೋಡ್ ಮಾಡುವ ಪ್ರಕ್ರಿಯೆಯಲ್ಲಿ ಇದ್ದೇವೆ. ಪ್ರತಿದಿನ ನಾವು ಕಾರ್ಯಕ್ರಮಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇವೆ. ಇಂದೇ ಆಕಾಶವಾಣಿ ಧಾರವಾಡ ಚಾನೆಲ್ಗೆ ಚಂದಾದಾರರಾಗಿ, ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಧಾರವಾಡ.
0: ನಮ್ಮ ಮುಂದಿನ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿಬರುತ್ತವೆ.
5: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
6: ನಮ್ಮೆಲ್ಲಾ ಕೇಳುಗರಿಗೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ವಿಶ್ವ ಹೈಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಅನುಷಾ ಹೆಗಡೆ ಇವರಿಂದ ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ, ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಡಾಕ್ಟರ್ ಸಂತೋಷ್ ಹಜಾರೆ ಅವರಿಂದ ಮಾಹಿತಿ.
7: ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ದಿಂದ ಪ್ರತಿ ವರ್ಷ July 28 ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ. ಈ ದಿವಸದ ಮಹತ್ವ ಅಂದರೆ ನಮ್ಮ ಜನರಲ್ ಪಾಪ್ಯುಲೇಷನ್ಗೆ ಲಿವರ್ಗೆ ತ್ರಾಸ್ ಮಾಡುವಂಥ ವೈರಸಸ್, ಸೂಕ್ಷ್ಮ ಜೀವ ಇರ್ತಾವೆ ವೈರಸಸ್ ಅಂತೀವಿ ನಾವು, ಆ ವೈರಸಸ್ ಬಗ್ಗೆ ಎಲ್ಲರಿಗೆ ಅವೇರ್ನೆಸ್ ಗೊತ್ತಾಗಲಿ ಅಂತ ಈ ದಿನ ಆಚರಣೆ ಮಾಡ್ತೀವಿ. ಮತ್ತು ಅದಕ್ಕೆ ಈ ವೈರಸಸ್ ಇನ್ಫೆಕ್ಷನ್ ಆಗಬಾರ್ದು, ಪಾಪ್ಯುಲೇಷನ್ಗೆ ತೊಂದರೆ ಆಗಬಾರ್ದು ಅಂತ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ ಈ ವೈರಸ್ಸನ್ನ ಈ ರೋಗಕ್ಕನ್ನು ಮುಟ್ಸ್ಲಿಕ್ಕೆ ಬಂದ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ದಿವಸ ನಾವು ಈ ಫಂಕ್ಷನ್ ಮಾಡ್ತೀವಿ. ಇದು ಹೆಪಟೈಟಿಸ್ ವೈರಸಸ್ ಅಂದರೆ ಇದು ಸೂಕ್ಷ್ಮ ಜೀವ ಇರ್ತವೆ, ಇದು ಲಿವರಿಗೆ ತೊಂದರೆ ಮಾಡ್ತವೆ. ಅದಕ್ಕೆ ನಾವು ಅಲೋಪತಿ ಒಳಗೆ ಹೆಪಟೈಟಿಸ್ A, B, C, D, E ಅಂತ ಮುಖ್ಯವಾಗಿ ಅದಕ್ಕೆ ಐದು ಪ್ರಕಾರ ಇದಾವೆ, ಅದಕ್ಕೆ ಐದು ಹೆಸರಿಟ್ಟಿದ್ದೀವಿ. ಇದರೊಳಗೆ ಇದು ಹೆಪಟೈಟಿಸ್ ಎ ಮತ್ತು ಇ ವೈರಸಸ್ ಏನಿದ್ದಾವೆ, ಇದು ಒಬ್ಬರು ಮನುಷ್ಯರಿಂದ ಒಬ್ಬರಿಗೆ ದೂಷಿತ ನೀರು ಇಲ್ಲದ್ರೆ ಊಟದಿಂದ ಸ್ಪ್ರೆಡ್ ಆಗ್ತವೆ. ನಾವು ಅಂತೀವಿ ಅದಕ್ಕೆ ಫಿಕೋರಲ್ ಕಂಟ್ಯಾಮಿನೇಷನ್ ಅಂತೀವಿ. ಅಂದರೆ ದೂಷಿತ ನೀರಿತ್ತು ಇಲ್ಲದ್ರೆ ಊಟ ಈ ಕಡೆ ಆ ಕಡೆ ಮಾಡಿದಾಗ ಇದು ಯಾರಿಗೆ ಕಾಮನ್ ಆಗಿರ್ತೈತಿ ಆ ಮನುಷ್ಯನ ಕಡೆ ದೂಸರೆ ಬೇರೆ ಮನುಷ್ಯಕ್ಕೆ ಸ್ಪ್ರೆಡ್ ಆಗ್ತದೆ. ಯೂಶಲಿ ಇದು ಹೆಪಟೈಟಿಸ್ ಎ ಅಂಡ್ ಈಗೆ ನಾವು ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಮಾಡ್ತೇವೆ ಅಂತೀವಿ. ಅಂದರೆ ಸಣ್ಣ ಸ್ಮಾಲ್ ಟೈಮ್

ಭೂಮಿಗೆ ತೊಂದರೆ ಮಾಡ್ತವೆ. ಮೂರ್ನಾಲ್ಕು ವಾರೊಳಗೆ ಈ ಜಂತುಗಳು ಒಳಗೆ ಹೋದ್ಮೇಲೆ ಕಾಮಿನಿ ಮಾಡ್ತವೆ. ಪೇಷಂಟಿಗೆ ಜ್ವರ ಬರ್ತದ, ಕಾಮಿನಿ ಬರ್ತದ, ಹಸು ಕಟ್ಟು ಹಾಕದ, ವಾಂತಿ ಹಾಕದ, ಇಂಥ ಪೇಷಂಟ್ಗಳು ನಮ್ಮ ಕಡೆ ಬಂದ್ಮೇಲೆ ಇದಕ್ಕೆ ಒಂದು 4-6 ವಾರ ತನಕ ಅದು ಕಾಮಿನಿ ತ್ರಾಸ ಮಾಡ್ತದೆ. ಕೆಲವೊಂದ್ಸಲ ಭಾಳ ವಾಂತಿ ಆದಾಗ ಪೇಷಂಟ್ ಅಶಕ್ತ ಆದಾಗ ಅವರಿಗೆ ಅಡ್ಮಿಟ್ ಮಾಡಿ ಸ್ವಲ್ಪ ಔಷಧಿ ಕೊಟ್ಟು ನಾವು ಅವರಿಗೆ ಆರಾಮ ಮಾಡಿಸ್ತೀವಿ. ಮೋರ್ ದೆನ್ ಅಂದ್ರೆ ಬಹಳಷ್ಟು ಪೇಷಂಟಿಗೆ ಈ ಹೆಪಟೈಟಿಸ್ ಎ ಮತ್ತು ಇದರಿಂದ ಕಾಮಿನಿ ಹಾಕದ ಪೇಷಂಟ್ ತೊಂದರೆ ಹಾಕದ, ಆದ್ರೆ ಭಾಳ ಸಲ ಈ ಪೇಷಂಟ್ಗಳು 90%ಕ್ಕಿಂತ ಮೇಲೆ ಎಲ್ಲ ಆರಾಮಾಗ್ತಾರೆ. ಒಂದು 6-12 ವಾರ ತನಕ ಇದು ಕಾಮಿನಿ ತತ್ರ ತೊಂದರೆ ಮಾಡ್ಬೋದು, ಆದರೆ ಎಲ್ಲ ಪೇಷಂಟ್ಗಳು ಆರಾಮಾಗ್ಬಿಡ್ತಾರೆ. ಬಹಳ ಖಚಿತವಾಗಿ 1-2% ಮಂದಿ ಒಳಗೆ ಈ ವೈರಸಸ್ ಏನು ನಾವೇನಂತೀವಿ ಫಲ್ಮಿನೆಂಟ್ ಹೆಪಾಟಿಕ್ ಹೆಪಟೈಟಿಸ್ ಅಂತೀವಿ, ಫಲ್ಮಿನೆಂಟ್ ಹೆಪಾಟಿಕ್ ಫೇಲ್ಯರ್ ಅಂತೀವಿ. ಅಂದರೆ ಲಿವರ್ ಫೇಲ್ ಆಗ್ತದ, ಹಾಗೆ ಭಾಳ ಕಮ್ಮಿ 100ಕ್ಕೆ ಒಬ್ಬರಿಬ್ಬರಿಗೆ ಹಂಗೆ ಆಗ್ತದೆ. ಮತ್ತು ಲಿವರ್ ಫೇಲ್ ಆದಾಗ ಕೆಲವೊಂದ್ಸಲ ಈ ವೈರಸ್ಸಿಂದ ಜೀವಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಬರ್ತದೆ. ಹಿಂಗಿದ್ದಾಗ ಹಿಂಗೆ ಬಂದಾಗ ಈಗಿನ ಕಾಲೊಳಗೆ ನಾವು ಅದರ ಲಿವರ್ನೂ ಚೇಂಜ್ ಮಾಡಿ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಮುಖ್ಯವಾಗಂದರೆ ಈ ಹೆಪಟೈಟಿಸ್ ಎ ಅನ್ ಈ ಜಂತುಗಳು ದೂಷಿತ ನೀರಿನ ಮತ್ತು ಊಟದಿಂದ ಬಂದಿದ್ದ ಸಲುವಾಗಿ ಚಲೋ ಊಟ ಚಲೋ ನೀರು ಮಾಡಿದರೆ ಇಂಥ ಪರಿ ಇನ್ಫೆಕ್ಷನ್ಸ್ ನಮ್ಗೆ ಬರೋಕ್ಕಿಲ್ಲ. ಮತ್ತು ಕಮ್ಯುನಿಟಿ ಒಳಗೆ ಚಲೋ ಹೈಜಿನ್ ಇಟ್ವಿ, ನಾವು ಊಟ ಮಾಡುವ ಕೈ ತೊಳ್ಕೊಂಡ್ವಿ, ಚಲೋ ಹೈಜಿನ್ ಇಟ್ಟಾಗ ಇಂಥ ಇನ್ಫೆಕ್ಷನ್ಸ್ ಒಬ್ಬರಿಂದ ಒಬ್ಬರಿಗೆ ಹಾರಾಡೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಎಸ್ಪೆಷಲಿ ಈ ಮಳೆಗಾಲ ಸೀಸನ್ ಒಳಗೆ ಅದು ಹಿಂಗೆ ದೂಷಿತ ನೀರು ಬಂದಿದ್ದಕ್ಕೆ ಮಂದಿ ಈ ಕಡೆ ಆ ಕಡೆ ಹೊರಗೆ ರಸ್ತೆಯವರು ಊಟ ಮಾಡಿದ್ದಕ್ಕೆ ಇಂಥ ಇನ್ಫೆಕ್ಷನ್ಸ್ ಈ ಕಡೆ ಆ ಕಡೆ ಸ್ಪ್ರೆಡ್ ಆಗ್ತವೆ. ಮತ್ತು ಭಾಳಷ್ಟು ಮಂದಿಗೆ ಇಂಥ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಈ ರೋಗಗಳು ಬರ್ಬೋದು. ಆದರೆ ನಾವು ಸ್ಯಾನಿಟೇಷನ್ ಚಲೋ ಇಟ್ವಿ, ಪರ್ಸನಲ್ ಹೈಜಿನ್ ಚಲೋ ಇಟ್ವಿ, ಕೈಕಾಲು ತೊಳ್ಕೊಂಡ್ವಿ, ಚಲೋ ಇದಕ್ಕೆ ನಾವು ಲಕ್ಷ್ಯ ಕೊಟ್ವಿ ಅಂದರೆ ಇಂಥ ಇನ್ಫೆಕ್ಷನ್ಸ್ ಬರೋದು ಭಾಳ ಕಮ್ಮಿ ಆಗ್ತಾ ಹೋಗ್ತದೆ. ಇದು ಹೆಪಟೈಟಿಸ್ ಎ ಸಲುವಾಗಿ ನಮ್ಮ ಕಡೆ ಒಂದು ಚಲೋ ವ್ಯಾಕ್ಸಿನ್ ಇದೆ, ಒಂದು ಟೀಕೆ ಇದೆ. ಈ ವ್ಯಾಕ್ಸಿನ್ ಯೂಸ್ ಮಾಡಿದಾಗ ಇದು 2 ಡೋಸ್ ಇರ್ತವೆ, ಇವತ್ತು ಒಂದು 1-6 ವಾರಕ್ಕೆ ಒಂದ್ಸಲ. ಇದು 2 ಡೋಸ್ ಕೊಟ್ಟರೆ ಅಂಥ ಜಂತುಗಳ ಇನ್ಫೆಕ್ಷನ್ ಆಗೋದು ನಾವು ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಯಾರಿಗೆ ಈ ರಿಸ್ಕ್ ಜಾಸ್ತಿ ಇರ್ತದೆ, ಯಾವ ಪೇಷಂಟ್ಸಿಗೆ ಇಂಥ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತವೆ ಅವರಿಗೆ ಇದು ಹೆಪಟೈಟಿಸ್ ಎ ವೈರಸ್ ನಾವು ಕೊಡ್ತೀವಿ. ಮತ್ತು ಯಾರು ಹಿಂಗೆ ಎಂಡೆಮಿಕ್ ಏರಿಯಾ ಒಳಗೆ ಹೋಗ್ತಾರೆ ಅಂತ ಅವರಿಗೆ ಇದು ವ್ಯಾಕ್ಸಿನ್ ಕೊಟ್ಟು ಇಂಥ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ನಾವು ನೋಡ್ಕೋಬೋದು. ಆದರೆ ಹೆಪಟೈಟಿಸ್ ಈಗ ಇಂಥ ಇನ್ನೂ ವ್ಯಾಕ್ಸಿನ್ ಇನ್ನೂ ತಯಾರಾಗಿಲ್ಲ. ಅದಕ್ಕೆ ಈಗ ಸದ್ಯಕ್ಕೆ ನಮ್ಮ ಕಮ್ಯುನಿಟಿ ಒಳಗೆ ಭಾಳಷ್ಟು ಮಂದಿಗೆ ಇದು ಹೆಪಟೈಟಿಸ್ ಈ ವೈರಸ್ದಿಂದ ಕಾಮಿನಿ ಆಗ್ತಾ ಇರ್ತದೆ. ಭಾಳ ಮಂದಿಗೆ ನಾವು ನೋಡ್ತೀವಿ ಕಾಮಿನಿ ಆಗಿ ನಮ್ಮ ಕಡೆ ಬರ್ತಾರೆ. ಆದರೆ ಭಾಳಷ್ಟು ಮಂದಿ ಇದು ಹೆಪಟೈಟಿಸ್ ಈ ಕಾಮಿನಿಗಳು ಆರಾಮಾಗ್ತವೆ. ಪೇಷಂಟ್ಗಳು ಒಂದು 2-3 ತಿಂಗಳೊಳಗೆ ಪೂರ ಆರಾಮಾಗಿ ಸಾಮಾನ್ಯ ಜೀವನಕ್ಕೆ ವಾಪಸ್ ಬಂದ್ಬಿಡ್ತಾರೆ. ಈಗ ಇದಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬೇರೆ ವಾದನೆ ಇದ್ದಾವೆ, ಹೆಪಟೈಟಿಸ್ ಬಿ, ಸಿ ಮತ್ತು ಡಿ. ಈ ವೈರಸಸ್ ಯೂಶಲಿ ಒಬ್ಬರ ಮನುಷ್ಯರಿಂದ ಒಬ್ಬರಿಗೆ ನೀರಿಂದಲ್ಲ, ಆದರೆ ದೂಷಿತ ರಕ್ತದಿಂದ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಇದು ಹೆಪಟೈಟಿಸ್ ಬಿ, ಸಿ ಆ್ಯಂಡ್ ಡಿ ವೈರಸಸ್. ದೂಷಿತ ರಕ್ತ ನಾವು ಒಬ್ಬರಿಂದ ಒಬ್ಬರಿಗೆ ಹಾಕೊಂಡ್ವಿ, ಇಲ್ಲದ್ರೆ ಪೇಷಂಟ್ ಹಾಸ್ಪಿಟಲ್ಗೆ ಇದ್ದಾಗ ನಾವೇನಾರ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡುವಾಗ ಇನ್ಸ್ಟ್ರೂಮೆಂಟ್ಸ್ ಸ್ಟರ್ಲೈಸ್ ಆಗಿಲ್ಲ ಅಂದರೆ ಒಬ್ಬರು ಪೇಷಂಟ್ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದು ಚಾನ್ಸ್ ಇರ್ತವೆ. ಈಗಿನ ಕಾಲೊಳಗೆ ಇದು ಭಾಳಷ್ಟು ಮಂದಿ ಡ್ರಗ್ಸ್ ತೊಗೋತಾರೆ, ಇಂಟ್ರಾವಿನಸ್ ಡ್ರಗ್ಸ್ ಯೂಸ್ ಮಾಡ್ತಾರೆ. ಇಂಥ ಡ್ರಗ್ಸ್ ಯೂಸ್ ಮಾಡುವಾಗ ಒಬ್ಬರದ್ದು ಇಂಜೆಕ್ಷನ್ ಒಬ್ಬರಿಗೆ ತೊಗೋತೇವೆ, ಒಬ್ಬರ ಇಂಜೆಕ್ಷನ್ ನೀಡಲ್ ಶೇರಿಂಗ್ ಮಾಡ್ತಾರೆ, ಟ್ಯಾಟೂಯಿಂಗ್ ಮಾಡ್ಕೋತಾರೆ ನಮ್ಮ ಸ್ಕಿನ್ ಮೇಲೆ. ಹೀಗೆಲ್ಲ ಮಾಡುವಾಗ ಶೇರಿಂಗ್ ಆಫ್ ನೀಡಲ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ದಿಂದ ಇದು ಹೆಪಟೈಟಿಸ್ ವೈರಸ್ ಸ್ಪ್ರೆಡ್ ಆಗ್ತವೆ. ಅನದರ್ ವೇ ಆಫ್ ಸ್ಪ್ರೆಡ್ ಇದಂದ್ರೆ ತಾಯಿ ಯಾವಾಗ ಜನ್ಮ ಕೊಡ್ತಾಳೆ ಅವಾಗ ಡ್ಯೂರಿಂಗ್ ಡೆಲಿವರಿ ತಾಯಿಯಿಂದ ಮಗುಗೆ ಈ ಟ್ರಾನ್ಸ್ಮಿಷನ್ ಆಗ್ತವೆ. ಅದಕ್ಕೆ ನಾವು ಪೇರೆಂಟಲ್ ಟ್ರಾನ್ಸ್ಮಿಷನ್ ಅಂತೀವಿ. ಅದಕ್ಕೆ ಆ ಟೈಮಿಗೂ ಈ ಜಂತುಗಳು ಮಮ್ಮಿದಿಂದ ಹುಡುಗರಿಗೆ ಬರ್ತವೆ. ಇದರೊಳಗೆ ಹೆಪಟೈಟಿಸ್ ಬಿ ಕಾಮಿನಿಗೆ ಸಾಮಾನ್ಯ ಜನಗಳಿಗೆ ಬಿಳಿ ಕಾಮಿನಿ ಅಂತಾರೆ. ಅದಕ್ಕೆ ಹೆಪಟೈಟಿಸ್ ಬಿ, ಸಿ, ಡಿ ಜಂತುಗಳು ಸ್ವಲ್ಪ ತೊಂದರೆ ಮಾಡೋ ಜಂತು ಇರ್ತವೆ. ಈ ಇನ್ಫೆಕ್ಷನ್ಸ್ ಒಂದ್ಸಲ ಬ್ಲಡಿಂದ ಒಳಗೆ ಬಂದರೆ ಆಕ್ಚುಲಿ ಇದು ಮೈ ಬಿಟ್ಟು ಹೋಗೋದು ಭಾಳ ಕಠಿಣ. ಇದರೊಳಗೆ ಹೆಪಟೈಟಿಸ್ ಬಿ ಬಗ್ಗೆ ನಾನು ಮಾತಾಡ್ತೀನಿ. ಹೆಪಟೈಟಿಸ್ ಬಿ ಜಂತು ಒಂದ್ಸಲ ಮೈ ಒಳಗೆ ಬಂದರೆ ಅದು ಹಿಂಗೆ ದೂಷಿತ ರಕ್ತದಿಂದ ಬರ್ಬೋದು. ಇಲ್ಲದ ಮನೆತನ ಒಳಗೆ ಯಾರಿಗಾರು ಇದ್ರೆ ಕ್ಲೋಸ್ ಒಂದೇ ಮನೆಯೊಳಗೆ ಇದ್ದಾಗ ಅವ್ರ ರಕ್ತ ಅವರಿಗೆ ಹಿಂಗೇನಾರು ಟಚ್ ಆತಂದ್ರೆ ಬರ್ಬೋದು. ಇಲ್ಲದ್ರೆ ಡೆಲಿವರಿ ಟೈಮಿಗೆ ಮಗುಗೆ ಬರ್ಬೋದು. ಹಿಂಗೆ ಅದು ವೈರಸ್ ಒಳಗೆ ಬಂದ್ಮೇಲೆ ಸ್ವಲ್ಪ 30% ಮಂದಿ ಒಳಗೆ ಅದು ವೈರಸ್ ಒಳಗೆ ಹೋದ ತಕ್ಷಣ ಒಂದು 2-3 ತಿಂಗಳೊಳಗೆ ಕಾಮಿನಿ ಮಾಡ್ತದೆ. ಕಾಮಿನಿ ಕೆಲವೊಂದ್ಸಲ ಸಾಮಾನ್ಯವಾಗಿ ಒಂದು 3-4 ವಾರ ಇದ್ದು ಕಮ್ಮಿ ಆಗಿ ಹೋಗ್ಬಿಡ್ತದೆ. ಕೆಲವರಿಗೆ ಆ ಕಾಮಿನಿ ಜೋರಾದಾಗ ತಾತ್ಪೂರ್ತವಾಗಿ ಲಿವರ್ ಫೇಲ್ ಆಗ್ತದೆ. ಆ ಟೈಮಿಗೆ ಪೇಷಂಟಿಗೆ ಅಂದರೆ ಜೀವಕ್ಕೆ ತೊಂದರೆ ಆಗೋ ಸಂಭವ ಇರ್ತದೆ. ಕೆಲವೊಂದ್ಸಲ ಇಂಥ ಪೇಷಂಟ್ಸಿಗೆ ನಾವು ಲಘು ಡಯಾಗ್ನೋಸ್ ಮಾಡಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಆಮೇಲೆ ಇದು ಹೆಪಟೈಟಿಸ್ ಬಿ ಆಮೇಲೆ ಒಂದ್ಸಲ ಆರಾಮಾದರೆ ಪೂರಾ ಆರಾಮಾಗ್ತಾರೆ ಮತ್ತು ಇಡೀ ಆಯುಷ್ಯ ಆಮೇಲೆ ಅವರು ಆರಾಮ ಇರ್ತಾರೆ. ಇಂಥ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಮತ್ತು ಅವರಿಗೆ ಆಗಕ್ಕಿಲ್ಲ, ಯಾಕಂದರೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗ್ತದೆ ಮತ್ತು ಇಮ್ಯುನಿಟಿದಿಂದ ಮತ್ತೆ ಅವರಿಗೆ ಸೆಕೆಂಡ್ ಟೈಮ್ ಹೆಪಟೈಟಿಸ್ ಬಿ ಆಗೋ ಚಾನ್ಸಸ್ ಕಮ್ಮಿ ಆಗ. ಆದರೆ ಹೆಪಟೈಟಿಸ್ ಬಿ ವೈರಸಸ್ ದೊಡ್ಡವರಿಗೆ ಯಾವಾಗ ಇನ್ಫೆಕ್ಷನ್ ಆಗ್ತವೆ ಅಂದರೆ 20 ವರ್ಷ ಆದಮೇಲೆ ಯಾರಿಗೆ ಇದು ಇನ್ಫೆಕ್ಷನ್ ಆಗ್ತವೆ, ಇಂಥ ಇನ್ಫೆಕ್ಷನ್ ಒಳಗೆ ಯೂಶಲಿ ಆ ಜಂತುಗಳು ಒಳಗೆ ಒಂದ್ಸಲ ಹೋದ್ಮೇಲೆ ಅವು ಮೈ ಬಿಟ್ಟು ಹೋಗೋದಿಲ್ಲ. ಈ ಜಂತುಗಳು ಒಳಗಿರ್ತವೆ, ಆದರೆ ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯ ಅಂದರೆ ಅದಕ್ಕೆ ಕಾಮಿನಿನೇ ಮಾಡೋದಿಲ್ಲ.
ಪೇಷಂಟಿಗೆ ಏನು ಸಿಂಪ್ಟಮ್ಸೇ ಬರೋದಿಲ್ಲ, ಅದಕ್ಕೆ ಪೇಷಂಟಿಗೆ ಗೊತ್ತಿಸೋದಾಗೋದಿಲ್ಲ ಅದು ವೈರಸ್ ಒಳಗೆ ಹೋಗೈತಂತ. ಮತ್ತೆ ಹಿಂಗಿದ್ದಾಗ ಪೇಷಂಟ್ ಡಾಕ್ಟರ್ ಕಡೆ ಬರೋದಿಲ್ಲ, ಔಷಧಿ ತಗೋದಿಲ್ಲ, ಅದು ವೈರಸ್ ಒಳಗಿಂದ ಒಳಗೇ ಇರ್ತದೆ. ಹಿಂಗಿದ್ದಾಗ ಬಹಳಷ್ಟು ಮಂದಿಗೆ ಅದು ವೈರಸ್ ಅವಕಾಶ ಬೆಳೀತಾ ಹೋಗಿ ಆ ಲಿವರಿಗೆ ತೊಂದರೆ ಮಾಡ್ತಾ ಹೋಗ್ತದೆ. ಮತ್ತೆ ಲಿವರಿಗೆ ತೊಂದರೆ ಮಾಡ್ತಾ

ಗೊತ್ತಾಗ ಸಾವಕಾಶ ಲಿವರ್ ಫಂಕ್ಷನ್ ಕೆಡ್ತಾ ಕೆಡ್ತಾ ಹೋಗ್ತದೆ. ಪ್ರಾಬ್ಲಮ್ ಏನಿದೆ ಪೇಷಂಟಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಅದು ಬಹಳ ರೋಗ ಮುಂದೆ ಹೋದಾಗನೇ ಪೇಷಂಟಿಗೆ ತೊಂದರೆ ಆದಾಗ ಪೇಷಂಟ್ ಡಾಕ್ಟರ್ ಕಡೆ ಬರ್ತಾರೆ. ಆವಾಗ ಪೇಷಂಟಿಗೆ ಕಾಮ್ನಿ ಆಗಿರ್ತದೆ, ಕೆಲವೊಂದ್ಸಲ ಲಿವರಿಗೆ ಬಹಳಷ್ಟು ಫಂಕ್ಷನ್ ಕಮ್ಮಿ ಆಗಿದ್ದಕ್ಕೆ ಹೊಟ್ಟೆರೋಗ ನೀರು ಆಗ್ತದೆ, ಕಾಲ್ ಬಾವ್ ಬರ್ತದೆ, ಕೆಲವೊಂದ್ಸಲ ಪೇಷಂಟಿಗೆ ಹಸು ಕಮ್ಮಿ ಆಗಿರ್ತದೆ, ರಕ್ತದ ವಾಂತಿ ಚಾಲೂ ಆಗ್ತದೆ, ಕಪ್ ಸಂಡಾಸ ಆಗ್ತದೆ, ಹಿಂಗೆಲ್ಲ ಆದಾಗ ಪೇಷಂಟ್ಗಳು ನಮ್ಮ ಕಡೆ ಬರ್ತಾರೆ. ಅದಕ್ಕೆ ಇಂಥ ಪೇಷಂಟ್ಗಳಿಗೆ ಆವಾಗ ನಮ್ಮ ಟ್ರೀಟ್ಮೆಂಟ್ ಕೊಡೋದು ಭಾಳ ಡಿಫಿಕಲ್ಟ್ ಆಗಿರ್ತದೆ, ಯಾಕಂದ್ರೆ ಲಿವರ್ ಸ್ಟ್ರಕ್ಚರ್ ಖರಾಬ್ ಆಗಿರ್ತದೆ. ಆವಾಗ ನಾವು ಟೆಂಪ್ರರಿ ಔಷಧಿ ಕೊಟ್ಟು ಲಿವರ್ ರಿಪೇರಿ ಮಾಡ್ಬೋದು, ಆದರೆ ಲಿವರ್ ಮತ್ತೆ ಪೂರಾ ನಾರ್ಮಲ್ ಆಗೋದೇ ಇಲ್ಲ. ಅಂಥವರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದಾಗ ಎಷ್ಟು ರೆಸ್ಪಾನ್ಸ್ ಆಗೋದು ನೋಡಿ, ಕೆಲವೊಂದ್ಸಲ ಇವರಿಗೆ ಪೂರಾ ಲಿವರ್ ತೆಗೆದು ಹೊಸ ಲಿವರ್ ಹಾಕೋದು ಬಿಟ್ಟು ಬೇರೆ ದಾರಿನೇ ಇರೋದಿಲ್ಲ. ಅದಕ್ಕೆ ಇದು ಹೆಪಟೈಟಿಸ್ ಬಿ ವೈರಸ್. ನಾವೆಂತೀವಿ, ನಾವು ನಮ್ಮ ಲಿವರಿಗೆ ಏನೇನು ಮಾಡೋದ್ ಕಾಯಿಲೆಗಳೆಲ್ಲ ಸ್ಪೆಕ್ಟ್ರಮ್ ಆಫ್ ಡಿಸೀಸ್, ಅಂದರೆ ಸಾಮಾನ್ಯ ಕಾಮಿನಿದಿಂದ ಲಿವರ್ ಫೇಲಿಯರ್ ಆಗೋ ತನಕ, ಲಿವರ್ ಕ್ಯಾನ್ಸರ್ ಆಗೋ ತನಕ ಎಲ್ಲ ಜಡ್ಗಳು ಇದು ಬರೀ ಹೆಪಟೈಟಿಸ್ ಬಿ ಒಂದು ವೈರಸ್ ಇಂದ ಆಗ್ಬೋದು. ಅದಕ್ಕೆ ಇದು ಹೆಪಟೈಟಿಸ್ ಬಿ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು, ಮತ್ತೆ ಇದು ಆಗಬಾರ್ದು ನಾವು ಎಲ್ಲ ಪ್ರಿಕಾಷನ್ ತಗೋಬೇಕು. ಅದಕ್ಕೆ ಇದೆಲ್ಲ ನಾ ಹೇಳಿದ್ನಲ್ಲ, ಹಿಂಗೆ ಹೆಂಗೆ ಸ್ಪ್ರೆಡ್ ಆಗ್ತಾವಂಥ ವೈರಸ್, ಅದೆಲ್ಲ ನಾವು ಪ್ರಿವೆಂಟ್ ಮಾಡಬೇಕು. ಚಲೋ ಬ್ಲಡ್ ಟ್ರಾನ್ಸ್ಫರ್ ಮಾಡುವಾಗ ಕಾಳಜಿ ತಗೋಬೇಕು, ಹಾಸ್ಪಿಟಲ್ ಒಳಗಿದ್ದಾಗ ಕಾಳಜಿ ತಗೋಬೇಕು, ಪ್ರೊಟೆಕ್ಷನ್ ಮಾಡ್ಕೋಬೇಕು, ಟ್ಯಾಟೂಯಿಂಗ್ ಎಲ್ಲ ಅವಾಯ್ಡ್ ಮಾಡಬೇಕು, ಆದ್ರೂ ಸ್ಪೆಷಲ್ ಇಂಜೆಕ್ಷನ್ಸ್ ಅಂದರೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಬೇಕು, ಡೆಲಿವರಿ ಟೈಮಿಗೆ ಮಮ್ಮಿಗೆ ಟೆಸ್ಟ್ ಮಾಡಬೇಕು ಅದು ಅದು ಹೆಪಟೈಟಿಸ್ ಬಿ ಇದೆ ಏನಂತ, ಇಲ್ಲದಿದ್ರೆ ಅದು ಮಗುಗೆ ಇಂಜೆಕ್ಷನ್ ಕೊಟ್ಟು ಆಗಬಾರ್ದಂತ ನಾವು ಪ್ರಿಕಾಷನ್ ತಗೋಬೇಕು. ಇದೆಲ್ಲ ಮಾಡ್ತಾ ಹೋದರೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು ಕಮ್ಮಿ ಆಗ್ತದೆ. ಎಲ್ಲಕ್ಕಿಂತ ಮಹತ್ವದ ಅಂದರೆ ಇದು ಹೆಪಟೈಟಿಸ್ ಬಿ ಸಲುವಾಗಿ ಜಗತ್ತೊಳಗೆ ಒಂದು ಬಹಳ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಇದೆ. ಈ ವ್ಯಾಕ್ಸಿನ್ ಅಂದರೆ ಟೀಕಾ ಇದೆ. ಇದಕ್ಕೆ ನಾವು 3 ಡೋಸ್ ಒಳಗೆ ಕೊಡ್ತೀವಿ. ಇವತ್ತು ಒಂದು ತೊಗೊಂಡ್ರೆ 1 ತಿಂಗಳಿಗೆ ಒಂದ್ಸಲ, ಆಮೇಲೆ 6 ತಿಂಗಳಿಗೆ ಒಂದ್ಸಲ. ಈ 3 ಡೋಸ್ ತೊಗೊಂಡ್ರೆ 95% ಗಿಂತ ಮಂದಿ ಜಾಸ್ತಿ ಮಂದಿಗೆ ಪ್ರೊಟೆಕ್ಷನ್ ಆಗ್ತದೆ. ಮತ್ತೆ ಇಂಥ ಪೇಷಂಟ್ಗಳಿಗೆ ಅದು ದೂಷಿತ ರಕ್ತ ಯಾರಿಗೆ ಕೊಟ್ಟರು ಅವರಿಗೆ ಅದು ವ್ಯಾಕ್ಸಿನ್ ಅದು ವೈರಸ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಅದಕ್ಕೆ ಇದು ವ್ಯಾಕ್ಸಿನ್ ಬಹಳ ಮಹತ್ವದಿದೆ, ಯಾಕಂದ್ರೆ ಒಂದ್ ಸಿಂಪಲ್ ವ್ಯಾಕ್ಸಿನ್ 3 ಡೋಸ್ ತಗೊಂಡ ಮೇಲೆ ಇಡೀ ಆಯುಷ್ಯ ಅವರಿಗೆ ಅದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಆಗೋದಿಲ್ಲ. ಒಂದ್ಸಲ ಕೆಲವೊಂದ್ಸಲ 20 ಇಯರ್ಸ್ ಆದ್ಮೇಲೆ ಒಂದು ವ್ಯಾಕ್ಸಿನ್ ಬೂಸ್ಟರ್ ಕೊಡ್ತೀವಿ ಅದು ವೈರಸ್ ಲೆವೆಲ್ಸ್ ನೋಡಿಕೊಂಡು. ಆದರೆ ವ್ಯಾಕ್ಸಿನೇಷನ್ ಇಂದ 95-98% ಮಂದಿಗೆ ಹೆಪಟೈಟಿಸ್ ಬಿ ಇಂದ ಪ್ರೊಟೆಕ್ಷನ್ ಆಗ್ತದೆ, ಮತ್ತೆ ಇಂಥವರಿಗೆ ಮತ್ತೆ ಅದು ಹೆಪಟೈಟಿಸ್ ವೈರಸ್ ಒಳಗೆ ಹೋದ್ರೂ ಅವರಿಗೆ ಇನ್ಫೆಕ್ಷನ್ ಆಗೋದಿಲ್ಲ. ಇದು ಬಹಳ ಮಂದಿಗೆ ನಮ್ಮ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಮ್ಮ ಕಡೆ ಅಷ್ಟು ಕಾಮನ್ಲಿ ಎಲ್ಲರೂ ತಗೊಳ್ಳೋದಿಲ್ಲ. ಮತ್ತೆ ಇದರ ಸಲುವಾಗಿ ಇದು ಅವೇರ್ನೆಸ್ ಪಾಪ್ಯುಲೇಷನ್ ಅವೇರ್ನೆಸ್ ಆಗಬೇಕಾಗಿದೆ. ಮತ್ತೆ ನಮ್ಮ ಗವರ್ಮೆಂಟ್ ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಸಣ್ಣ ಮಗುವಿಗೆ ಹೆಂಗೆ ನಾವು ಬಾಕಿ ವ್ಯಾಕ್ಸಿನ್ಸ್ ಕೊಡ್ತೀವಿ ಹಂಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ನಾವು ಚಾಲೂ ಮಾಡಿದೀವಿ. ಮತ್ತೆ ಹುಡುದಾಗಿಂದ 0 ತಿಂಗಳ, 1st ತಿಂಗಳ, 3ನೇ ತಿಂಗಳ, 6ನೇ ತಿಂಗಳೊಳಗೆ ಇದು ವ್ಯಾಕ್ಸಿನೇಷನ್ಸ್ ಕೊಟ್ಟು ಅವರಿಗೆ ಹೆಪಟೈಟಿಸ್ ಬಿ ಪ್ರೊಟೆಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೂ ನಮ್ಮ ಫುಲ್ ಪಾಪ್ಯುಲೇಷನ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಇಲ್ಲ. ಅದಕ್ಕೆ ಲಾಟ್ ಆಫ್ ಅವರ್ ಪಾಪ್ಯುಲೇಷನ್ ಇನ್ನೂ ಅನ್ಪ್ರೊಟೆಕ್ಟೆಡ್ ಇದ್ದಾರೆ. ಮತ್ತೆ ಹೆಪಟೈಟಿಸ್ ಬಿ ನಮ್ಮ ಜನರೊಳಗೆ ಇನ್ನೂ ನಾವು ನೋಡ್ತಾ ಇರ್ತೀವಿ. ಬಹಳಷ್ಟು ಪೇಷಂಟಿಗೆ ಲಿವರ್ ಫೇಲರ್ ಆಗ್ತದೆ, ಇದರಿಂದ ಬಹಳ ಪೇಷಂಟಿಗೆ ತೊಂದರೆ ಆಗ್ತದೆ. ಅದಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡ್ಲಿಕ್ಕೆ ಇದೆ ವರ್ಲ್ಡ್ ಹೆಪಟೈಟಿಸ್ ಡೇ. ಅದೆಲ್ಲ ನಾವು ಅಬ್ಸರ್ವ್ ಮಾಡಿ ಎಲ್ಲರಿಗೆ ಇದ್ರ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತೀವಿ. ನಾವು ಕೆಎಲ್ಇ ಹಾಸ್ಪಿಟಲ್ ಡಿಪಾರ್ಟ್ಮೆಂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿದಿಂದ ಲಾಸ್ಟ್ ಒಂದು 5-6 ಇಯರ್ಸ್ ದಿಂದ ಇದು ಹೆಪಟೈಟಿಸ್ ಬಿ ವೈರಸ್ ಸಲುವಾಗಿ ನಾವು ಕ್ಯಾಂಪ್ಸ್ ಮಾಡ್ತಾ ಬಂದೇವಿ. ನಾವು ಬೇರೆ ಬೇರೆ ಬೇರೆ ಕ್ಯಾಂಪ್ಸ್ ಮಾಡ್ತೀವಿ. ಪ್ರತಿ ತಿಂಗಳ ಒಂದು 3-4 ಕ್ಯಾಂಪ್ ಮಾಡ್ತೀವಿ. ನಮ್ಮ ಹಾಸ್ಪಿಟಲ್ ಒಳಗೆ ಬೆಳಗಾವಿ ಒಳಗೆ 4th Saturday ಕ್ಯಾಂಪ್ ಮಾಡ್ತೀವಿ. ನಮ್ಮ ಎಳ್ಳೂರು ಹಾಸ್ಪಿಟಲ್ ಒಳಗೆ ನಾವು 2nd Saturday ಕ್ಯಾಂಪ್ ಮಾಡ್ತೀವಿ. ಬಾಗಲಕೋಟೆ ಒಳಗೆ ಒಂದು ಹಾಸ್ಪಿಟಲ್ ಕೆರಡಿ ಹಾಸ್ಪಿಟಲ್ ಹೋಗಿ ನಾವು 2nd Sunday ಕ್ಯಾಂಪ್ ಮಾಡ್ತೀವಿ. ಈಗ ಚಿಕ್ಕೋಡಿ ಒಳಗೆ ಹಾಸ್ಪಿಟಲ್ ಹೋಗಿ ಕ್ಯಾಂಪ್ ಚಾಲೂ ಮಾಡಿದ್ದೀವಿ. ಹಿಂಗೆ ಎಲ್ಲ ಕಡೆ ನಾವು ಕ್ಯಾಂಪ್ಸ್ ಮಾಡಿ ಜನರಿಗೆ ಪಾಪ್ಯುಲೇಷನ್ಗೆ ಕರೆಸಿ ಅವರಿಗೆ ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಫ್ರೀ ನಾವು ಟೆಸ್ಟಿಂಗ್ ಮಾಡ್ತೀವಿ. ಮತ್ತು ಯಾರಿಗೆ ಅದು ಇಂಜೆಕ್ಷನ್ ವೈರಸ್ ಇರೋದಿಲ್ಲ ಅವರಿಗೆ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತೀವಿ. ಕೆಲವೊಂದ್ಸಲ ಸಬ್ಸಿಡೈಸ್ಡ್ ಅಂದರೆ ಕಮ್ಮಿ ರೊಕ್ಕ ತೊಗೊಂಡು ವ್ಯಾಕ್ಸಿನ್ ಮಾಡಿ ಒಂಥರ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಮತ್ತು ಯಾರಿಗಾರ ಬೈ ಮಿಸ್ಟೇಕ್ ಪಾಸಿಟಿವ್ ಬಂದರೆ ಆ ಪೇಷಂಟ್ಸಿಗೆ ನಾವು ಮುಂದಿನದೆಲ್ಲ ಪರೀಕ್ಷೆ ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಿ ಅವರಿಗೆ ಟ್ರೀಟ್ಮೆಂಟನ್ನು ಸ್ವಲ್ಪ ಕಮ್ಮಿ ಖರ್ಚೊಳಗೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಬಂದೇವಿ. ಇನ್ನು ತನಕ ನಾವು ಕೆಎಲ್ಇ ಹಾಸ್ಪಿಟಲ್ ಅವರ ವತಿಯಿಂದ more than 200 ಕ್ಯಾಂಪ್ಸ್ ಅಂತ ಮಾಡಿದ್ದೀವಿ. ಮತ್ತು ಈ ಕ್ಯಾಂಪ್ಸ್ ಒಳಗೆ ನಾವು 20,000 ಪೇಷಂಟ್ಸ್ ನಾವು ಸ್ಕ್ರೀನ್ ಮಾಡಿ 15,000 ಜಾಸ್ತಿ ಮಂದಿಗೆ ವ್ಯಾಕ್ಸಿನೇಷನ್ ಕೊಟ್ಟು ನಮ್ಮ ಕಡೆಯಿಂದ ಸಮಾಜ ಸಲುವಾಗಿ ಏನು ಮಾಡ್ಲಿಕ್ಕೆ ಬರ್ತದೆ ಅಷ್ಟು ಮಾಡ್ತಾ ಬಂದೇವಿ. ಮತ್ತೆ 1,000 ಜಾಸ್ತಿ ಪೇಷಂಟ್ ನಮ್ಮ ಕಡೆ ಈಗ ಅದಾರ ಫಾಲೋ ಅಪ್ ಒಳಗೆ. ಮತ್ತು ಅವರಿಗೆ ನಾವು ಹೆಪಟೈಟಿಸ್ ಬಿ ಬಗ್ಗೆ ಸಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ಅವ್ರ ಬಗ್ಗೆ ಅಂದ್ರೆ ಅವ್ರಿಗೆ ಎಷ್ಟು ಹಾಕದಷ್ಟು ನಾವು ಹೆಲ್ಪ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಬಂದೇವಿ. ಅದೇ ನಾವು ಇಂಥ ಕ್ಯಾಂಪ್ಗಳು ಜಾಸ್ತಿ ಮಾಡಿ ನಮ್ಮ ಏರಿಯಾ ಒಳಗೆ ಎಲ್ಲ ಜನರಿಗೆ ಇದು ಹೆಪಟೈಟಿಸ್ ಬಿ ಮತ್ತು ಸಿ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಈ ಜಡ್ಡನೇ ನಮ್ಮ ಈ ವಿಭಾಗದಿಂದ ತೆಗಿಬೇಕಂತ ನಮ್ದು ಒಂದು ಆಸೆ ಇದೆ. ಅದ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಲಿವರ್ ಕಾಯಿಲೆ ಸಲುವಾಗಿ ಇನ್ನೊಂದು ಮಹತ್ವದ ಕಾರಣ ಅಂತಂದ್ರೆ ಆಲ್ಕೋಹಾಲ್ ಡ್ರಿಂಕ್ ಸೆರೆ ಕುಡಿಯೋದು. ನಮ್ಮ ಸಮಾಜ ಒಳಗೆ ಬಹಳಷ್ಟು ಪೇಷಂಟ್ಗಳಿಗೆ ನಾವು ನೋಡ್ತೀವಿ ಡ್ರಿಂಕ್ ತಗೋತಾ ಇರ್ತಾರೆ. ಶುರುವಾಗಿ ಅವ್ರಿಗೆ ಹಂಗೆ ಮಜೆ ಅಂತ ತಗೋತಾರೆ, ಸ್ವಲ್ಪ ಜಸ್ಟ್ ಪಾಸ್ ಟೈಮ್ ಅಂತ ತಗೋತಾರೆ. ಆದ್ರೆ ಸಾವಕಾಶ ಇಂತ ಡ್ರಿಂಕ್ ತಗೋದು ಅವರಿಗೆ ರೂಢಿ ಆಗ್ಬಿಡ್ತದೆ, ಹ್ಯಾಬಿಟ್ ಫಾರ್ಮಿಂಗ್ ಆಗ್ತದೆ. ಆಮೇಲೆ ಕುಡಿಯೋದು ಪ್ರಮಾಣ ಜಾಸ್ತಿ ಆಗ್ತಾ ಹೋತಂದ್ರೆ ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಆಲ್ಕೋಹಾಲ್ ನಮ್ಮ ಲಿವರಿಗೆ ತೊಂದರೆ ಮಾಡ್ತದೆ. ಶುರುವಾತಿಗೆ ಬಹಳಷ್ಟು 1-2 ವರ್ಷ ತನಕ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಪೇಷಂಟ್ಗೆ ಏನಾಗೋದಿಲ್ಲ, ಮತ್ತೆ ಅವ್ನಿಗೆ ಗೊತ್ತೂ ಆಗಕ್ಕಿಲ್ಲ ಇಂಥ ದೊಡ್ಡ ರೋಗ
ಆಗೋದಿದೆ ಅಂತ, ಅದಕ್ಕೆ ಅವನು ಕುಡಿತಾನೆ ಹೋಗ್ತಾನೆ. ನಾವು ನೋಡ್ತೀವಿ ಶುರುವಾತಿಗೆ ಸ್ವಲ್ಪ ಕುಡಿತಾರೆ, ಆಮೇಲೆ ದಿವಸ ಕುಡ್ಲಿಕ್ಕೆ ಚಾಲು ಮಾಡ್ತಾರೆ. ಇಂಥ ಪೇಷೆಂಟ್ಗೆ ಇವತ್ತಿನ ನಾಳೆ ಅದು ಲಿವರ್ ಕಾಯಿಲೆ ಆಗೋದನ್ನು ಇರ್ತದೆ. ಕೆಲವರಿಗೆ ಶುರುವಾತಿಗೆ ಇದು ಲಿವರ್ಗೆ ತೊಂದರೆ ಆಗ್ಲಿಕ್ಕೆ ಚಾಲು ಆತಂದ್ರೆ

ಎಲ್ಲಕ್ಕಿಂತ ಮಹತ್ವದ ಅಂದ್ರೆ ಫಸ್ಟ್ ಅಂದ್ರೆ ಮನುಷ್ಯಂದ ಹಸು ಕಮ್ಮಿ ಆಗ್ತದೆ. ಹಸು ಕಮ್ಮಿ ಆದಾಗ ಪೇಷಂಟಿಗೆ ನಮ್ಮ ಕಡೆ ಬಂದಾಗ ಬಂದರೆ ಆವಾಗ ನಾವು ಸ್ವಲ್ಪ ಟೆಸ್ಟ್ ಮಾಡಿದಾಗ ಸ್ವಲ್ಪ ಲಿವರ್ ಉಬ್ಬಿದ್ದು ಇಲ್ಲದ್ರೆ ಲಿವರ್ ರಕ್ತ ಪರೀಕ್ಷೆ ಮಾಡಿದಾಗ ಸ್ವಲ್ಪ ಲಿವರ್ ಒಳಗೆ ಸ್ವಲ್ಪ ಅಬ್ನಾರ್ಮಲಿಟಿ ನಮ್ಗೆ ಕಾಣ್ತಂದ್ರೆ ಆವಾಗನೇ ಅವರಿಗೆ ನಾವು ಬುದ್ಧಿ ಹೇಳಿ ಡ್ರಿಂಕ್ ಬಂದ್ ಮಾಡ್ಲಿಕ್ಕೆ ಹೇಳಿದರೆ ಪೇಷಂಟ್ ಪೂರ ಆರಾಮಾಗ್ಬೋದು. ಈ ಪರಿಸ್ಥಿತಿ ಒಳಗೆ ಭಾಳ ಕಮ್ಮಿ ಮಂದಿ ನಮ್ಮ ಕಡೆ ಬರ್ತಾರೆ, ಯಾಕಂದ್ರೆ ಬರೀ ಹಸು ಕಮ್ಮಿ ಆಗಿದೆ ಅವ್ರಿಗೆ ಅಷ್ಟು ಲಕ್ಷ್ಯಕ್ಕೆ ಬರೋದಿಲ್ಲ, ಮತ್ತು ಭಾಳಷ್ಟು ಮಂದಿ ಹಾಗೆ ಡ್ರಿಂಕ್ ಕುಡಿತಾನೆ ಹೋಗ್ತಾರೆ. ಈ ಸ್ಟೇಜ್ ಒಂದ್ಸಲ ದಾಟಿದ ಮೇಲೆ ಸೆಕೆಂಡ್ ಸ್ಟೇಜ್ ಒಳಗೆ ಪೇಷಂಟಿಗೆ ಯೂಶ್ವಲಿ ಕಾಮಿ ಆಗ್ಲಿಕ್ಕೆ ಚಾಲು ಆಗ್ತದೆ, ಕಣ್ಣು ಹಳದಿ ಆಗ್ತವೆ, ಕಾಲ್ಮಡಿ ಹಳದಿ ಆಗ್ತದೆ, ಹಸು ಇನ್ನೊಂದು ಸ್ವಲ್ಪ ಕಮ್ಮಿ ಆಗ್ತದೆ, ವಾಂತಿ ಆಗ್ಲಿಕ್ಕೆ ಚಾಲು ಆಗ್ತದೆ, ಸ್ವಲ್ಪ ಹೊಟ್ಟೆ ಒಳಗೆ ಬಾವು ನೀರು ಹೊಟ್ಟೆ ಒಳಗೆ ಸ್ವಲ್ಪ ನೂಬಿ ಬರ್ಲಿಕ್ಕೆ ಚಾಲು ಆಗ್ತದೆ. ಈ ಸ್ಟೇಜ್ ಒಳಗೆ ನಾವು ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತೀವಿ. ಈ ಸ್ಟೇಜ್ ಒಳಗೂ ಪೇಷಂಟ್ ನಮ್ಮ ಕಡೆ ಬಂದರೆ ಅವರಿಗೆ ನಾವು ಸ್ವಲ್ಪ ಅವರಿಗೂ ಭಾಳಷ್ಟು ಮಂದಿ ಈ ಸ್ಟೇಜ್ ಒಳಗೆ ಬರ್ತಾರೆ, ಅವರಿಗೆ ಆ ಸ್ಟೇಜ್ ಒಳಗೆ ಕಾಮ್ನಿ ಗೊತ್ತಾಗ್ತದೆ, ಬಂದಿರ್ತಾರೆ ನಾವು ಟೆಸ್ಟ್ ಮಾಡ್ತೀವಿ, ಲಿವರ್ ಸ್ವಲ್ಪ ಉಬ್ಬಿದ್ದು ಗೊತ್ತಾಗ್ತದೆ, ಒಂದು ಎರಡು ಮೂರು ಟೆಸ್ಟ್ ಮಾಡಿಸ್ಕೊಂಡು ಲಿವರ್ ಸ್ಟೇಜ್ ನೋಡಿಕೊಂಡು ಗುಳಿ ಕೊಡ್ತೀವಿ. ಈ ಸ್ಟೇಜ್ ಒಳಗೂ ಭಾಳಷ್ಟು ಮಂದಿಗೆ ನಾವು ರಿಪೇರಿ ಮಾಡ್ಬೋದು, ಲಿವರ್ ಮತ್ತು ನಾರ್ಮಲಿಗೆ ತರಿಸ್ಬೋದು. ಆದರೆ ಇದ್ರ ಸಲುವಾಗಿ ಅವರು ಇದ್ರ ಮುಂದೆ ಡ್ರಿಂಕ್ ಪೂರ ಬಂದ್ ಮಾಡಬೇಕಾಗತ್ತೆ. ಒಂದು 3-4 ತಿಂಗಳೊಳಗೆ ಕೆಲವೊಂದ್ಸಲ ಮ್ಯಾಕ್ಸಿಮಮ್ 6 ತಿಂಗಳೊಳಗೆ ಪೇಷಂಟ್ ಆರಾಮಾಗ್ತಾರೆ. ಆದರೆ ನಾವು ನೋಡ್ತೀವಿ ಭಾಳಷ್ಟು ಮಂದಿಗೆ ಟೆಂಪ್ರರಿ ಆರಾಮಾದ್ಮೇಲೆ ಅವ್ರಿಗೆ ಏನಾಗ್ತದೆ, ಇದು ಏನು ಡಾಕ್ಟರ್ ಕಡೆ 4 ದಿವಸ ಹೋಗಿ ಔಷಧ ತೊಗೊಂಡ್ರೆ ಆರಾಮಾಗ್ತೇನಪ್ಪ ಅಂತ ಹೇಳಿ ಭಾಳಷ್ಟು ಮಂದಿ ಸ್ವಲ್ಪ ದಿವಸ ಡ್ರಿಂಕ್ ಬಂದ್ ಮಾಡಿ ಮತ್ತೆ ಡ್ರಿಂಕ್ ಚೊಲಕ್ಕೆ ಚಾಲು ಮಾಡ್ತಾರೆ. ಯಾರಿಗಾರ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಯಾರಿಗಾರ ಸಮಾಜದ ಏನಾರ ತೊಂದರೆ ಇರ್ತದೆ, ಮನೆಯೊಳಗೆ ಪ್ರಾಬ್ಲಮ್ ಅಂತಾರೆ, ಏನಾರ ಹಿಂಗೆ ಹೇಳಿ ಮತ್ತೆ ಈ ಪೇಷಂಟ್ಸ್ಗಳು ಭಾಳಷ್ಟು ಸಲ ಡ್ರಿಂಕ್ ಚಾಲೂನೇ ಇರ್ತಾರೆ. ಇಂಥ ಪೇಷಂಟ್ಸ್ಗೆ ಸೆಕೆಂಡ್ ಸ್ಟೇಜ್ ದಾಟಿ ಒಂದ್ಸಲ ಪೇಷಂಟ್ ಥರ್ಡ್ ಸ್ಟೇಜ್ ಒಳಗೆ ಹೋದಾಗ ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ. ಲಿವರ್ ಫೇಲ್ ಆಗ್ಲಿಕ್ಕೆ ಚಾಲು ಆಗ್ತದೆ ಅಂದರೆ ಕಾಮ್ನಿ ಆಗ್ತದೆ, ಮೊದಲಿಂದ ಎಲ್ಲ ತೊಂದರೆ ಇರ್ತವೆ, ಕಾಮ್ನಿ ಹಾಕದೆ, ಹಸು ಕಮ್ಮಿ ಹಾಕದೆ, ವಾಂತಿ ಚಾಲು ಹಾಕದೆ. ಆದ್ರೆ ಈ ಪೇಷಂಟ್ಸಿಗೆ ಹೊಟ್ಟೆಯೊಳಗೆ ನೀರು ಚಾಲು ಹಾಕದೆ, ತುಂಬಲಿಕ್ಕೆ ಕಾಲಿಗೆ ಬಾವು ಬರ್ತದೆ, ರಕ್ಕದ ವಾಂತಿ ಆಗ್ಲಿಕ್ಕೆ ಚಾಲು ಹಾಕದೆ, ಕೆಲವೊಂದ್ಸಲ ಕಪ್ಪು ಸಂಡಾಸ ಹಾಕದೆ, ಈ ಕಾಮ್ನಿ ತಲೆಗೆ ಇರ್ಲಿಕ್ಕೆ ಚಾಲು ಹಾಕದೆ, ಮನುಷ್ಯ ಮಬ್ಬ ಆಗ್ಲಿಕ್ಕೆ ಚಾಲು ಆಗ್ತಾನೆ. ಮತ್ತು ಕೆಲವೊಂದ್ಸಲ ಡ್ರಿಂಕ್ ತೊಗೊಳ್ಳೋದು ಇಷ್ಟು ರೂಢಿ ಆಗಿರ್ತದೆ, ಡ್ರಿಂಕ್ ಬಿಟ್ಟರೂ ಅವ್ರಿಗೆ ತೊಂದರೆ ಆಗ್ಲಿಕ್ಕೆ ಚಾಲು ಹಾಕದೆ. ಡ್ರಿಂಕ್ ಬಿಟ್ಟರೆ ಕೈ ಕಾಲು ನಡಗೋದು, ಮನುಷ್ಯ ಗಡ್ಬಡಿ ಮಾಡೋದು, ತಲೆ ನೋಸೋದು, ಒದರಾಡೋದು, ಹಿಂಗೆಲ್ಲ ಮಾಡ್ಲಿಕ್ಕೆ ಚಾಲು ಮಾಡ್ತಾನೆ. ಅದಕ್ಕೆ ಡ್ರಿಂಕ್ ತೊಗೊಂಡ್ರೆ ಸಮಾಧಾನ ಅಂತ ಮತ್ತೆ ಡ್ರಿಂಕ್ ತೊಗೋತಾ ಹೋಗ್ತಾರೆ. ಈ ಸ್ಟೇಜ್ ಒಳಗೆ ನಮ್ಮ ಕಡೆ ಪೇಷಂಟ್ ಬಂದಾಗ ಭಾಳ ಡಿಫಿಕಲ್ಟ್ ಆಗ್ತದೆ. ಈಗೆಲ್ಲ ನಾವು ಇದ್ದಿದ್ದ ಔಷಧಿಗಳು ಕೊಡ್ತೀವಿ, ಅಡ್ಮಿಟ್ ಮಾಡ್ತೀವಿ, ಎಲ್ಲ ಅವರಿಗೆ ಲಿವರ್ ಸಪೋರ್ಟಿವ್ ಔಷಧಿ ಕೊಟ್ಟರು ಈ ಲಿವರ್ ಪೂರಾ ರಿಪೇರ್ ಆಗೋದು ನಾವು ಅವರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರಕ್ಕಿಲ್ಲ. ಯಾಕಂದ್ರೆ ಮುಂದೆ ಹೋಗಿದ್ರೆ ಹೋಗಿರ್ತದೆ, ಲಿವರ್ ಭಾಳಷ್ಟು ತೊಂದರೆ ಮಾಡಿದಾಗ ರಿಪೇರ್ ಆಗ್ಲಿಕ್ಕೂ ಟೈಮ್ ತಗೋತವೆ. ಕೆಲವೊಂದ್ಸಲ 3 ತಿಂಗಳು 6 ತಿಂಗಳು 1 ವರ್ಷ ತನಕ ಹಿಂಗೆ ತೊಂದರೆ ಚಾಲೂನೇ ಇರ್ತದೆ. ಲಿವರಿಗೆ ಈ ಸ್ಟೇಜ್ ಒಳಗೆ ಕೊಡೋ ಔಷಧಿಗಳು ಸ್ವಲ್ಪ ತುಟ್ಟಿನೂ ಇರ್ತವೆ, ಭಾಳಷ್ಟು ಮಂದಿಗೆ ಅಷ್ಟು ಔಷಧಿ ತಗೊಳ್ಳೋದು ಇದು ಇರೋದಿಲ್ಲ, ಅಂದರೆ ಕೆಪಾಸಿಟಿ ಇರೋದಿಲ್ಲ. ಆದ್ರೂ ಇಂಥ ಪೇಷಂಟ್ಸ್ಗೆ ಕೆಲವೊಂದ್ಸಲ ಒಳಗೆ ರಕ್ತದ ವಾಂತಿ ವಿಂತಿ ಆದರೆ ನಾವು ಅದಕ್ಕೆ ಎಂಡೋಸ್ಕೋಪಿ ಮಾಡಿ ಒಳಗಿಂದ ಎಲ್ಲಿಂದ ರಕ್ತ ಬರ್ತದೆ ರಕ್ತ ಬಂದ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನೀರು ಹೊಟ್ಟೆ ಒಳಗಿಂದ ತೆಗೆದು ಅದಕ್ಕೆ ಮತ್ತೆ ಆಗಬಾರ್ದಂತ ಅದಕ್ಕೆ ಔಷಧಿ ಕೊಡ್ತೀವಿ. ಲಿವರ್ ಕಮಾವಳು ಹೋದವರಿಗೆ ನಾವು ವಾಪಸ್ ತರಿಸ್ಲಿಕ್ಕೆ ಬೇರೆ ಔಷಧಿ ಕೊಡ್ತೀವಿ. ಇಷ್ಟೆಲ್ಲ ಮಾಡಿದಾಗೂ ಅವರು ಪೂರ ಎಲ್ಲರೂ ಆರಾಮಾಗ್ತಾರೆ ಅಂತ ಹೇಳೋದು ಈ ಸ್ಟೇಜ್ ಒಳಗೆ ಭಾಳ ಕಠಿಣ ಆಗ್ತದೆ. ಒಂದು ಭಾಳಷ್ಟು ಮಂದಿ ಮುಂದೆ ಹೋಗಿ ಪೂರ ಲಿವರ್ ಫೇಲ್ ಆದಾಗ ಜೀವ ಕಪಾಯ ಆಗ್ತದೆ ಅವರಿಗೆ. ಇದಕ್ಕೆ ಈ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಅಂದ್ರೆ ಡ್ರಿಂಕ್ ಏನು ತೊಂದರೆ ಮಾಡ್ತದೆ, ಇಂಥ ಕಾಯಿಲೆ ಅವರಿಗೆ ನಾವು ಎಷ್ಟು ಲಘು ಅವರಿಗೆ ಹಿಡಿತೀವಿ ಮತ್ತು ಎಷ್ಟು ಲಘು ಅವ್ರು ಡ್ರಿಂಕ್ ಬಂದ್ ಮಾಡ್ತಾರೆ ಅದ್ರ ಮೇಲೆ ಅವರು ಪೂರ ಲೈಫ್ ಡಿಪೆಂಡ್ ಇರ್ತದೆ. ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ವಿ, ಲಘು ಪೇಷಂಟ್ ಡ್ರಿಂಕ್ ಬಿಟ್ಟರು ಲಘು ಆರಾಮಾಗ್ತಾರೆ. ಹೆಂಗೆ ರೋಗ ಮುಂದೆ ಹೋಗ್ತಾ ಹೋಗ್ತದೆ ಹಂಗೆ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗ್ತವೆ, ಹಂಗೆ ಲಿವರ್ ಫೇಲಿಯರ್ ಜಾಸ್ತಿ ಆಗ್ತದೆ. ಹಂಗೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಆಮೇಲೆ ಮುಂದೆ ಆ ಪೇಷಂಟಿಗೆ ಉಳಿಸ್ಲಿಕ್ಕೆ ನಮ್ಗೆ ಡಿಫಿಕಲ್ಟ್ ಆಗ್ತದೆ. ಇದರೊಳಗೆ ಈಗ ಕೆಲವರು 1-6 ತಿಂಗಳು ಡ್ರಿಂಕ್ ಬಿಟ್ಟರು, 1 ವರ್ಷ ಡ್ರಿಂಕ್ ಬಿಟ್ಟರು ಆದ್ಮೇಲೂ ಅವ್ರು ಲಿವರ್ ತೊಂದರೆ ಚಾಲು ಇದ್ದಾಗ ಅವ್ರು ಪೂರ ಆರಾಮಾದ್ರು ಅಂದ್ರೆ ಪೂರ ಶಾಣೆ ಆದ್ರು ಡ್ರಿಂಕ್ ಬಿಟ್ಟರು ಆದರೂ ಅವ್ರಿಗೆ ಲಿವರ್ ಫೇಲಿಯರ್ ತೊಂದರೆ ಮಾಡ್ತಾ ಇದ್ದಾಗ ಈಗಿನ ಕಾಲೊಳಗೆ ನಾವು ಆ ಲಿವರ್ ಚೇಂಜ್ ಮಾಡೋದು ಆಪರೇಷನ್ ಮಾಡ್ತೀವಿ. ಮತ್ತೆ ಮನೆಯವ್ರು ಯಾರು ಲಿವರ್ ಕೊಟ್ಟರೆ ಇಲ್ಲದ್ರೆ ಹಿಂಗೆ ನಮ್ಮ ಕಡೆಯಿಂದ ಬ್ರೈನ್ ಡೆತ್ ಡೋನರ್ ಅಂತೇವೆ ನಾವು, ಅಂತ ಡೋನರ್ಸ್ ಕಡೆಯಿಂದ ಲಿವರ್ ಸಿಕ್ಕರೆ ಈ ಲಿವರ್ ನಾವು ರಿಪ್ಲೇಸು ಮಾಡ್ಬೋದು. ಆದರೆ ಇದು ಈಗೀಗ ಡ್ರಿಂಕ್ಸ್ ಬಿಟ್ಟವರಿಗೆ, 1-3-4 ತಿಂಗಳು ಡ್ರಿಂಕ್ ಬಿಟ್ಟವರಿಗೆ ಇದೆಲ್ಲ ನಾವು ಮಾಡ್ಲಿಕ್ಕೆ ಬರೋದೂ ಇಲ್ಲ, ಮತ್ತು ನಮ್ಮ ಲೀಗಲಿನೂ ನಮ್ಗೆ ಅಲೌಡ್ ಇಲ್ಲ, ಲಾನು ಹಂಗಿಲ್ಲ. ಅದಕ್ಕೆ ಇಂಥ ಡ್ರಿಂಕ್ ತೊಗೊಳೋರು ಲಿವರ್ ಫೇಲಿಯರ್ ಪೇಷಂಟ್ಸ್ಗೆ ಕಮ್ಮಿ ಕಮ್ಮಿ 6 ತಿಂಗಳರೇ ಅವರು ನಮ್ಗೆ ಡ್ರಿಂಕ್ಸ್ ಬಿಟ್ಟು ತೋರಿಸ್ಬೇಕು. ಮತ್ತು 6 ತಿಂಗಳು ಆದಮೇಲೆ ಭಾಳಷ್ಟು ಮಂದಿ ಹಿಂಗೆ ಲಿವರ್ ಫೇಲಿಯರ್ ಚಾಲು ಇದ್ದಾಗ ಅವ್ರಿಗೆ ನಾವು ಇದು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೊಸ ಟ್ರೀಟ್ಮೆಂಟ್ ನಾವು ಇದು ಮಾಡ್ತೀವಿ. ಅದು ಹೊಸ ಟ್ರೀಟ್ಮೆಂಟ್ ಸ್ವಲ್ಪ ತುಟ್ಟಿನೂ ಐತೆ, ಎಲ್ಲರಿಗೂ ಆಗೋದು ಇಲ್ಲ, ಮನೆಯೊಳಗೆ ಯಾರು ಲಿವರ್ ಕೊಡೋ ಪ್ರಸಂಗ ಬರ್ತಾವೆ, ಹಿಂಗೆಲ್ಲ ಡಿಫಿಕಲ್ಟೀಸ್ ಇರ್ತವೆ. ಅದಕ್ಕೆ ಲಘು ಪೇಷಂಟ್ಗೆ ಡಾಕ್ಟರ್ ಕಡೆ ಬಂದು ಲಘು ಡಯಾಗ್ನೋಸಿಸ್ ಮಾಡಿಕೊಂಡು ಡ್ರಿಂಕ್ ಬಿಟ್ಟರೆ ಲಘು ಆರಾಮಾಗೋದು ಚಾನ್ಸಸ್ ಇರ್ತವೆ. ಆದರೆ ಒಂದ್ಸಲ ಲೇಟ್ ಸ್ಟೇಜ್ ಒಳಗೆ ಹೋದ್ಮೇಲೆ ನಾವೆಲ್ಲ ತಪ್ಪಾಯಿತು, ನಾವು ಡ್ರಿಂಕ್ ಬಿಡ್ತೇವೆ ಅಂದ್ರೂ ಆ ಟೈಮಿಗೆ ಡಾಕ್ಟರ್ ಜಾಸ್ತಿ ಹೆಲ್ಪ್ ಮಾಡ್ಲಿಕ್ಕೆ ಬರೋಕ್ಕಿಲ್ಲ, ಎಲ್ಲ ಔಷಧಿ ಕೊಟ್ಟರು ಭಾಷೆ ನಾವು ಪೇಷಂಟ್ಸ್ಗೆ ಉಳಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಅದಕ್ಕೆ ಸಮಾಜದೊಳಗೆ ಇದೆಲ್ಲ ಗೊತ್ತಿರಬೇಕು, ಡ್ರಿಂಕ್ ತೊಗೊಳೋದ್ರಿಂದ ಇಷ್ಟೆಲ್ಲ ತೊಂದರೆ ಆಗ್ತವೆ, ಅದಕ್ಕೆ ಯು ಶುಡ್ ಆಲ್ ಡ್ರಿಂಕ್ ಕಮ್ಮಿ ಮಾಡಬೇಕು. ಇಲ್ಲದ್ರೆ ಯಾವಾಗ ಒಂದ್ಸಲ ತೊಗೊಂಡ್ರೆ ಮಾತು ಬೇರೆ, ಲಿವರ್ ಯಾವಾಗ ಫೇಲ್ ಆಗ್ತದ ಅವಾಗ ಬಹಳಷ್ಟು ನಾವು ಔಷಧಿ ಕೊಟ್ಟು ಪ್ರಯತ್ನ ಮಾಡ್ತೀವಿ ಆ ಲಿವರ್ ಉಳಿಸ್ಲಿಕ್ಕೆ. ಯಾಕಂದ್ರೆ ಲಿವರ್ ಕಡೆ ರೀಜನರೇಷನ್ ಕೆಪಾಸಿಟಿ ಇರ್ತದೆ, ಅಂದ್ರೆ ಮತ್ತೆ ಅದು ಕೆಲಸ ಮಾಡೋದು ಚಾಲು ಆಗ್ಲಿಕ್ಕೆ ಬಹಳ ದೊಡ್ಡ ಕೆಪಾಸಿಟಿ ಬಹಳ ಇರ್ತದೆ. ಅದಕ್ಕೆ ಬಹಳಷ್ಟು ಔಷಧಿ ಕೊಟ್ಟು ನಾವು ಪ್ರಯತ್ನ ಮಾಡ್ತೀವಿ, ಮತ್ತೆ
ಅದಕ್ಕೆ ನಾವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತೀವಿ. ಅದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಂದ್ರೆ ಅದು ಖರಾಬ್ ಆಗಿದ್ ಲಿವರ್ ತೆಗೆದು ಅದರ ಜಾಗ ಒಳಗೆ ಹೊಸ ಲಿವರ್ ಬೇರೆ ಲಿವರ್ ಹಾಕಬೇಕಾಗ್ತೈತಿ. ಹಿಂಗೆ ಇದರ ಬಗ್ಗೆ ಇದಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತಾರೆ.

0: ಎರಡು ಪ್ರಕಾರ ಇರ್ತಾವೆ ಇದರೊಳಗೆ. ಒಂದು ನಾವು ಲೈವ್ ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್ ಅಂತೇವಿ, ಅಂದ್ರೆ ಮನೆಯೊಳಗೆ ಯಾರ ಲಿವರ್ ಕೊಡ್ಬೇಕಾಗ್ತದೆ ಇದಕ್ಕೆ, ಅಂದ್ರೆ ಅವರು ಮನುಷ್ಯ ಹೆಲ್ದಿ ಇರಬೇಕು, ಅವ್ರ ಲಿವರ್ ಚಲೋ ಇರಬೇಕು, ಅವರೆಲ್ಲ ಟೆಸ್ಟಿಂಗ್ ಮೊದಲು ಮಾಡ್ತೀವಿ ನಾವು. ಮತ್ತೆ ಹಿಂಗೆ ಟೆಸ್ಟಿಂಗ್ ಮಾಡಿದಾಗ ಅವ್ರ ಲಿವರ್ ಚಲೋ ಇದ್ದಾಗ, ಬಾಕಿಯವರಿಗೆ ಏನು ತೊಂದರೆ ದೊಡ್ಡ ತೊಂದರೆ ಇಲ್ಲದಾಗ, ಮನೆಯವರಂದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್, ಅಂದ್ರೆ ಪೇಷಂಟಿನ ಮಮ್ಮಿ ಡ್ಯಾಡಿ ಬ್ರದರ್ ಸಿಸ್ಟರ್ ವೈಫ್ ಚಿಲ್ಡ್ರನ್ ಇವರಿಗೆಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೀವಿ ನಾವು. ಇಂಥ ಫಸ್ಟ್ ಡಿಗ್ರಿ ರಿಲೇಟಿವ್ ಅವ್ರು ಯಾರ ಲಿವರ್ ನಾವು ಕೊಡ್ತೇವೆ ಅಂತ ಮುಂದೆ ಬಂದರೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡ್ಕೊಂಡು ಅವ್ರ ಪಕ್ಕ ಆರಾಮಿದಾರಂತ ಬಾಕಿಯೆಲ್ಲ ಅವರು ಹೆಲ್ದಿ ಇದಾರಂತ ಖಾತ್ರಿ ಆದ್ಮೇಲೆ ನಾರ್ಮಲ್ ಮನುಷ್ಯಂದ ಒಂದು 30% ಲಿವರ್ ನಾವು ತಗೋತೀವಿ. ಆ 30% ಲಿವರ್ ತಗೊಂಡು ಆ ಪೇಷಂಟ್ ಒಳಗೆ ಹಾಕ್ತೀವಿ. ಆ ಪೇಷಂಟ್ ಅವ್ರ ನಾರ್ಮಲ್ ಪರ್ಸನ್ ಯಾರು ಲಿವರ್ ಕೊಡ್ತಾರಲ್ಲ ಅವರಿಗೆ ಆ 30% ಲಿವರ್ ಒಂದು 6 months ಒಳಗೆ ಮತ್ತೆ ಲಿವರ್ ಗ್ರೋ ಆಗ್ತದೆ. ನಮ್ಗೆ ಹೆಂಗೆ ಗಿಡ ಬೆಳೀತದಲ್ಲ ಹಂಗೆ ಅದು ಲಿವರ್ ಬೆಳೀತದೆ. ಮತ್ತೆ ಒಂದು 6 months ಒಳಗೆ ಅವ್ರು ಯಾರು ಕೊಟ್ಟಾರಲ್ಲ ಅವರಿಗೆ ಮತ್ತೆ ಲಿವರ್ ಮತ್ತೆ ಸೇಮ್ ಸೈಜಿಗೆ ಬಂದ್ಬಿಡ್ತದೆ. ಅದಕ್ಕೆ 6 months ಒಳಗೆ ಅವ್ರು ಆರಾಮಾಗ್ತಾರೆ. ನಾವು ಭಾಳಷ್ಟೆಲ್ಲ ಪ್ರಿಕಾಷನ್ ತೊಗೊಂಡು ಹೆಲ್ದಿ ಇದ್ದವರಿಗೆ ಅಷ್ಟೇ ಲಿವರ್ ತೆಗಿತೋತೀವಿ. ಆದ್ರೂ ಕೆಲವೊಂದ್ಸಲ ಸ್ವಲ್ಪ ರಿಸ್ಕ್ ಇರ್ತದೆ ತೆಗಿಯೋದು. ಆದ್ರೂ ಈಗಿನ ಕಾಲೊಳಗೆ ಅಡ್ವಾನ್ಸ್ ಮೆಡಿಸಿನ್ಸ್ ಅಡ್ವಾನ್ಸ್ ಟೆಸ್ಟ್ದಿಂದ ಹಂಗೆ ನಾವು ಡೋನರ್ಸ್ಗೆ ತೊಂದರೆ ಆಗೋದು ಭಾಳ ಕಮ್ಮಿ ಆಗ್ತದೆ. ಅದಕ್ಕೆ ಒಂದು 6 months ಒಳಗೆ ಯಾರು ಲಿವರ್ ಕೊಟ್ಟರಲ್ಲ ಅವ್ರು ಪೂರ ಆರಾಮಾಗ್ತಾರೆ. ಆಮೇಲೆ ಈ ಲಿವರ್ ನಾವು ಲಿವರ್ ಪೇಷಂಟ್ ಒಳಗೆ ಹಾಕಿದಾಗ ಆ ಸಣ್ಣ ಲಿವರ್ದ ಏನು ಪೀಸ್ ಇರ್ತದೆ ಅದು ಸಾವಕಾಶ ಬೆಳಿಲಿಕ್ಕೆ ಚಾಲು ಆಗ್ತದೆ. ಮತ್ತೆ ಅರೌಂಡ್ 6 to 8 months ಒಳಗೆ ಆ ಲಿವರ್ನು ಆ ಪೇಷಂಟ್ ಒಳಗನು ಬೆಳೀತಾ ಹೋಗ್ತದೆ. ಮತ್ತೆ ಅವರಿಗೆ ಹೊಸ ಲಿವರ್ ಸಿಕ್ಕಂಗಾಗಿ ಅವ್ರ ಆಯುಷ್ಯ ಮುಂದೆ ನಡೀತದೆ. ಇದ್ರೊಳಗೆ ಬ್ರೈನ್ ಡೆತ್ ಡೋನರ್ ಅಂತ ಒಬ್ರು ಇರ್ತಾರೆ. ಅಂದ್ರೆ ಬ್ರೈನ್ ಯಾರಿಗೆ ಏನಾದ್ರು ಹಿಂಗೆ ಆಕ್ಸಿಡೆಂಟ್ ಪೇಷಂಟ್ಸ್ ಎಲ್ಲ ಇರ್ತಾರಲ್ಲ, ಯಾರಿಗೆ ಆಕ್ಸಿಡೆಂಟ್ ಆಗಿರ್ತದೆ ಬಾಕಿ ಎಲ್ಲ ಆರಾಮ ಇರ್ತಾರೆ ಅವರು, ಅವ್ರಿಗೆ ಹಾಸ್ಪಿಟಲ್ ತಂದಾಗ ಅವರಿಗೆ ಬ್ರೈನ್ ಫಂಕ್ಷನ್ ಇರೋದಿಲ್ಲ, ಬಾಕಿ ಎಲ್ಲ ಸಿಸ್ಟಮ್ ನಾರ್ಮಲ್ ಇರ್ತಾವೆ, ಬಾಕಿ ಹಾರ್ಟ್ ಬಾಕಿ ಎಲ್ಲ ಪಾರ್ಟ್ಸ್ ಎಲ್ಲ ಚಲೋ ಕೆಲಸ ಮಾಡ್ತಾ ಇರ್ತಾವೆ, ಅವ್ರಿಗೆ ನಾವು ಬ್ರೈನ್ ಡೆತ್ ಡೋನರ್ ಅಂತೀವಿ. ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ನಾವು ಐಡೆಂಟಿಫೈ ಮಾಡಬೇಕಾಕೈತಿ. ಮತ್ತು ಹಿಂಗೆ ಈಗ ನಮ್ಮ ಸಮಾಜದೊಳಗೆ ಭಾಳಷ್ಟು ಹಿಂಗೆ ಅವೇರ್ನೆಸ್ ಆಗ್ತಾ ಇದೆ, ಭಾಳಷ್ಟು ಮಂದಿ ಹಿಂಗೆ ಲಿವರ್ ಕೊಡ್ತಾ ಹಿಂಗೆ ಬ್ರೈನ್ ಡೆತ್ ಡೋನರ್ಸ್ ಆರ್ಗನ್ಸ್ ಡೊನೇಟ್ ಮಾಡ್ಲಿಕ್ಕೆ ಚಾಲೂ ಮಾಡಿದ್ದಾರೆ. ಮತ್ತು ಹಿಂಗೆ ಯಾವಾಗಿದ್ದಾಗ ಅವರು ಆರ್ಗನ್ಸ್ ತೊಗೊಂಡು ನಾವು ಇದು ಪೇಷಂಟಿಗೆ ಹಾಕ್ಬೋದು. ಇದಕ್ಕೆ ಬ್ರೈನ್ ಡೆತ್ ಡೋನರಿಂದ ಡೊನೇಷನ್ ತೊಗೋತೀವಿ. ಈಗಿನ ಕಾಲೊಳಗೆ ದೊಡ್ಡ ದೊಡ್ಡ ಸಿಟೀಸ್ ಒಳಗೆ ಇಂಥ ಡೊನೇಷನ್ಸ್ ಆಗ್ಲಿಕ್ಕೆ ಚಾಲೂ ಆಗಿದ್ದಾವೆ. ಇದೆಲ್ಲ ಕಡೆ ಆಗ್ಲಿಕ್ಕೂ ಅಂತಂದ್ರೆ ನಮಗೆ ಇಂಥ ಪೇಷಂಟ್ಸ್ಗೆ ಲಿವರ್ ಟ್ರಾನ್ಸ್ಫರ್ ಮಾಡೋದು ಅನುಕೂಲ ಆಗ್ಬೋದು.
1: ಈಗ ಹೈಪಟೈಟಿಸ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ವಕ್ರದಂತ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿ ಕೇಳೋಣ.
2: ವಕ್ರದಂತ ಚಿಕಿತ್ಸೆ ಪೂರೈಸಲು ಸಾಮಾನ್ಯವಾಗಿ 1-1.5 years ಬೇಕಾಗುತ್ತದೆ. ಇದಲ್ಲದೆ ಕೆಲವು ಸಮಸ್ಯೆಗಳಿಗೆ ಬೆಳೆಯುವ ವಯಸ್ಸಿನಲ್ಲಿಯೇ ಚಿಕಿತ್ಸೆ ಕೊಟ್ಟರೆ ತಮ್ಮ ಫಲಿತಾಂಶ ಸಿಗುತ್ತದೆ. ಏಕೆಂದರೆ ಬೆಳವಣಿಗೆ ಇದ್ದಾಗ ದವಡೆ ಹಾಗೂ ಎಲುಬುಗಳನ್ನು ನಾವು ಪರಿವರ್ತಿಸಬಹುದು. ಈ ತರಹ ಕೆಲವು ವಿಧಾನವನ್ನು ದೊಡ್ಡವರಲ್ಲಿ ಮಾಡಲು ಸಾಧ್ಯವಿಲ್ಲ. ನೇರವಾಗಿ ಹೇಳಬೇಕೆಂದರೆ ಸಾಮಾನ್ಯ ದೈಹಿಕ ಬೆಳವಣಿಗೆ ಇರುವ ಮಕ್ಕಳಿಗೆ 7 ವಯಸ್ಸಿಗೆ ವಕ್ರದಂತ ತಪಾಸಣೆ ಮಾಡಬೇಕು. ಮೊದಲನೇ ತಪಾಸಣೆ ಇದರಲ್ಲಿ ನೀವು ತಿಳ್ಕೋಬೇಕಾದೇನಂದ್ರೆ ಸಾಮಾನ್ಯ ದಂತ ಪರೀಕ್ಷೆ ಅಂದರೆ ಜನರಲ್ ಡೆಂಟಲ್ ಚೆಕಪ್, ಹಲ್ಲು ಬಂದ ತಕ್ಷಣನೇ ಅಂದರೆ ಮಗು ಹುಟ್ಟಿ ಮೊದಲನೇ ಹಲ್ಲು ಯಾವಾಗ ಬರುತ್ತಲ್ಲ ಆವಾಗಿಂದಾನೆ ಶುರು ಮಾಡ್ಕೋಬೇಕು. ಮೊದಲನೇ ತಪಾಸಣೆಗೆ ಬಂದಾಗ ನಾವು ಮುಖದ ಸಮತೋಲನೆ, ದವಡೆ ಸಮಾನವಾಗಿ ಇದೆಯೋ ಇಲ್ಲವೋ, ಶಾಶ್ವತ ಹಲ್ಲು ಏರುಪೇರಾಗಿ ಬರ್ತಿದೆಯೋ ಅಥವಾ ಅದು ಸರಿಯಾಗಿ ಬರ್ತಾ ಇದೆಯೋ ಇಲ್ಲವೋ, ಇದನ್ನೆಲ್ಲ ನಾವು ಪರೀಕ್ಷಿಸುತ್ತೇವೆ. ಏಕೆಂದರೆ ಈ ವಯಸ್ಸಿನಲ್ಲಿ ಕೆಲವೊಂದು ವಿಧಾನಗಳನ್ನು ಉಪಯೋಗಿಸಿ ದವಡೆಯನ್ನು ವೃದ್ಧಿಸಬಹುದು ಅಥವಾ ಕುಗ್ಗಿಸಬಹುದು. ನೋಡಿ, ಸಾಕಷ್ಟು ಮಕ್ಕಳಲ್ಲಿ ಇದಕ್ಕೆ ನಾವು ಓರಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ಬೆರಳು ಚೀಪುವುದು, ಉಗುರು ಕಚ್ಚುವುದು, ಬಾಯಿಂದ ಉಸಿರಾಡಿಸುವುದು ಇತ್ಯಾದಿ. ಈ ತರಹ ಯಾವುದೇ ದುಶ್ಚಟ ಇದ್ದರೂ ಇದರ ದುಷ್ಪರಿಣಾಮ ಹಲ್ಲುಗಳ ಮೇಲೆ, ದವಡೆಗಳ ಮೇಲೆ, ಎಲುಬು ಹಾಗೂ ಮುಖದ ಮೇಲೆ ಬೀಳುತ್ತದೆ. ಸೊ ಪೋಷಕರಿಗೆ ನಾನು ಏನ್ ಹೇಳ್ತೀನಿ ಅಂದರೆ, ಈ ತರ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಅವರು ಮಕ್ಕಳನ್ನ ವಕ್ರದಂತ ತಪಾಸಣೆಗೆ ಅವರು ಕರ್ಕೊಂಡು ಬರಬೇಕು. ಸೊ ತಪಾಸಣೆಗೆ ಕರ್ಕೊಂಡು ಬಂದಾಗ ನಾವು ಈ ದುಶ್ಚಟವನ್ನು ತಡೆಯಬಹುದು. ಹಾಲ್ ಹಲ್ಲು ಬರಲು ಶುರುವಾಗುವುದು ಸುಮಾರು ಮಗು ಹುಟ್ಟಿ 6 ತಿಂಗಳ ಬಳಿಕ. ಆದರೆ ಎಲ್ಲಾ ಹಾಲ್ ಹಲ್ಲು ಒಮ್ಮೆ ಬರುವುದಿಲ್ಲ, ಕ್ರಮೇಣವಾಗಿ ಒಂದಾದ ಮೇಲೆ ಒಂದು ಬರುತ್ತದೆ. ಇದೇ ತರಹ ಹಾಲು ಹಲ್ಲು ಬೀಳುವುದು ಕ್ರಮೇಣವಾಗಿಯೇ. ಹಾಲು ಹಲ್ಲು ಬಿದ್ದಿ ಶಾಶ್ವತ ಹಲ್ಲು ಬರಲಿಕ್ಕೆ ಅದರಾದ ಸಮಯ ಇರುತ್ತದೆ. ಆದರೆ ಯಾವುದೇ ಕಾರಣಕ್ಕಾಗಿಯೋ ಹಾಲು ಹಲ್ಲು ಅದರ ಬೀಳುವ ಸಮಯಕ್ಕಿಂತ ಮುಂಚೆಯೇ ಬಿದ್ದು ಹೋಯಿತು ಅಂದರೆ ಈ ಶಾಶ್ವತ ಹಲ್ಲು ಏರುಪೇರಾಗಿ ವಕ್ರವಾಗಿ ಬರುತ್ತದೆ ದವಡೆಯಲ್ಲಿ. ಇಲ್ಲದಿದ್ದರೆ ಒಮ್ಮೊಮ್ಮೆ ಬರದೇನೆ ಇರಬಹುದು, ಎಲುಬಲ್ಲಿಯೇ ಉಳ್ಕೊಂಡು ಬಿಡುತ್ತೆ. ಒಮ್ಮೊಮ್ಮೆ ಹಾಲ್ ಹಲ್ಲು ಬೀಳಲಿಲ್ಲ ಅಂದರೆ ಆವಾಗಲೂ ಶಾಶ್ವತ ಹಲ್ಲು ವಕ್ರವಾಗಿಯೇ ಬರುತ್ತದೆ. ಈ ತರ ಎಲ್ಲಾ ಸಮಸ್ಯೆಗಳಿದ್ದರೂ, ಅಕಸ್ಮಾತ್ ಒಂದ್ ವೇಳೆ ಈ ತರ ಆಯ್ತಂದ್ರೂ ವಕ್ರದಂತ ವಿಭಾಗದಲ್ಲಿ ನಾವು ಇದರ ಚಿಕಿತ್ಸೆಯನ್ನು ನೀಡುತ್ತೇವೆ. ವಕ್ರದಂತೆ ಚಿಕಿತ್ಸೆ ಮಾಡಿದರೆ ಅವರ ಆತ್ಮಸ್ಥೈರ್ಯ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್

0: ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಮತ್ತೆ ಮಕ್ಕಳು ಆಟ ಆಡುತ್ತಿದ್ದಾಗ ಬೀಳ್ತಾರೆ, ಇಲ್ಲ ಅವ್ರ ಫ್ರೆಂಡ್ಸ್ ಅಲ್ಲೇನೆ ಒಬ್ರು ಇನ್ನೊಬ್ಬರಿಗೆ ಹೊಡೆಯುತ್ತಾರೆ. ಆವಾಗ ಏಟ್ ಯಾರಿಗೆ ಜಾಸ್ತಿ ಬೀಳುತ್ತೆ ಅಂದ್ರೆ ಹಲ್ಲು ಉಬ್ಬು ಇದ್ದ ಮಕ್ಕಳಿಗೆ. ಆವಾಗ ಬರೀ ಹಲ್ಲಿಗಷ್ಟೇ ಅಲ್ಲ, ಅದರೊಟ್ಟಿಗೆ ಇರೋ ಒಸಡು, ತುಟಿ, ನಾಲಿಗೆ ಇದಕ್ಕೂ ಹಾನಿಯಾಗಬಹುದು. ಸೊ ಮೊದಲೇ ನಾವು ಹಲ್ಲು ಉಬ್ಬಿನ ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ, ವಕ್ರದಂತ ಚಿಕಿತ್ಸೆ ತಗೊಂಡ್ಬಿಟ್ರೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಸೀಳು ತುಟಿ ಮತ್ತು ಸೀಳು ಅಂಗಳ ಏನಿದೆ ಅಲ್ಲ, ಇದು ನವಜಾತ ಶಿಶುವಲ್ಲಿ ಕಾಣುವ ನೂನ್ಯತೆ, ನಾವು ಕ್ಲೆಫ್ಟ್ ಲಿಪ್ ಅಂಡ್ ಕ್ಲೆಫ್ಟ್ ಪ್ಯಾಲೆಟ್ ಅಂತ ಹೇಳುತ್ತೇವೆ. ಇದರ ಚಿಕಿತ್ಸೆ ಸುಲಭವಾದ ಚಿಕಿತ್ಸೆ ಅಲ್ಲ, ಇದರ ಚಿಕಿತ್ಸೆಯಲ್ಲಿ ಬಹಳಷ್ಟು ತಜ್ಞರು ಭಾಗವಹಿಸುತ್ತಾರೆ. ನಮ್ಮ SDM ಡೆಂಟಲ್ ಆಸ್ಪತ್ರೆಯಲ್ಲಿ ಈ ಚಿಕಿತ್ಸೆಗಾಗಿ ವಿಶೇಷವಾದ ವಿಭಾಗವಿದೆ, ಇದಕ್ಕೆ ನಾವು CFU ಕ್ರೇನಿಯೋ ಫೇಷಿಯಲ್ ಯೂನಿಟ್ ಅಂತ ಕರೆಯುತ್ತೇವೆ. ಈ ತರಹ ನೂನ್ಯತೆ ಇರುವ ಮಕ್ಕಳಲ್ಲಿ ವಕ್ರದಂತ ಚಿಕಿತ್ಸೆ ಮಗು ಹುಟ್ಟಿದ 1-2 ವಾರಕ್ಕೆ ಶುರು ಮಾಡ್ಕೋಬಿಡ್ತೀವಿ. ಅದಾದ್ಮೇಲೆ ವಯಸ್ಸಿಗೆ ತಕ್ಕಂತೆ ನಮಗೆ ಯಾವ್ದು ಅವಶ್ಯಕತೆ ಅವರಿಗಿದೆಯೋ ಅನ್ಸುತ್ತೋ ಅದರ ಪ್ರಕಾರ ವಕ್ರದಂತ ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡಿ ಅದರಲ್ಲಿ ನಾವು ಚಿಕಿತ್ಸೆ ಕೊಡ್ತೇವೆ. ಈ ವಕ್ರದಂತ ಚಿಕಿತ್ಸೆ ಮಕ್ಕಳು ಬೆಳವಣಿಗೆ ಮುಗಿಸಿದ ನಂತರವೂ ನಡೆಯುತ್ತಾ ಇರುತ್ತೆ. ಈ ಚಿಕಿತ್ಸೆ ಏನಿದೆ ಇದು 1-1.5 ವರ್ಷದಲ್ಲಿ ಮುಗಿಯೋದಿಲ್ಲ, ಇದು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಪ್ರೊಸೆಸ್ ಆಗುತ್ತೆ. ಪೋಷಕರಿಗೆ ನಾನೇನ್ ಸಲಹೆ ಕೊಡುತ್ತೇನೆ ಅಂದ್ರೆ, ಮಕ್ಕಳು ಅವರಾಗಿಯೇ ಹಲ್ಲು ಹಾಗೆ ಬಾಯನ್ನು ಸ್ವಚ್ಛ ಇಟ್ಕೊಳ್ಳಲು ಕ್ಷಮತೆ ಪಡೆಯುವವರೆಗೆ ಅದರಲ್ಲಿ ಸಹಾಯ ಮಾಡಬೇಕು, ಮತ್ತೆ ಅವರಿಗೆ ಸರಿಯಾದ ವಿಧಾನವನ್ನು ಕಲಿಸಬೇಕು. ಯಾವುದೇ ತರಹದ ಸಮಸ್ಯೆ ಕಂಡು ಬಂದಲ್ಲಿ ಅವರಿಗೆ ವಕ್ರದಂತ ತಪಾಸಣೆಗೆ ಕರೆದು ತರಬೇಕು. ಮತ್ತೊಂದ್ ಮಾತು ನಾನೇನ್ ಹೇಳ್ಬೇಕು ಅಂದ್ಕೋತೀನಿ ಅಂದ್ರೆ, ಎಲ್ಲರಿಗೂ ತಲೆಯಲ್ಲಿ ಏನಿದೆ ಅಂದ್ರೆ, ವಕ್ರದಂತ ಚಿಕಿತ್ಸೆ ಅಥವಾ ಕ್ಲಿಪ್ ಟ್ರೀಟ್ಮೆಂಟ್ ಅಂದ್ರೆ ತುಂಬಾ ದುಬಾರಿಯಾದದ್ದು, ಇದು ಈ ತರಹ ಇಲ್ಲ. ಒಂದು ಮೊಬೈಲ್ ಸ್ಮಾರ್ಟ್ಫೋನ್ ಕಿಂತನೂ ಕಡಿಮೆ ವೆಚ್ಚದಲ್ಲಿ ಇಡೀ 1-1.5 ವರ್ಷದ ಚಿಕಿತ್ಸೆಯನ್ನು ಎಲ್ಲರೂ ಪಡೆಯಬಹುದು.
1: ವಕ್ರದಂತ ಚಿಕಿತ್ಸೆ ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಅನುಷಾ ಹೆಗಡೆ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
5: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೊಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನ ಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂತ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ, ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದ್ರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವ್ರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವ್ರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕಟ್ಟುವರು, ದರ್ಜಿ ಅಂತ ಹೇಳಿದ್ರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ದರ್ಜಿ, ಮತ್ತೊಂದು ಕಲ್ಲು ಒಡೆಯವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ, 18

ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದ್ರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸಬುಗಳನ್ನು ಮಾಡ್ತಾ ಇದ್ದಾರೆ, ಆ ಕುಲಕಸಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ ಸಿಎಸ್ಸಿ ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂತ ಅವಶ್ಯಕತೆ ಇಲ್ಲ. ಕುಲಕಸಬು ಮಾಡುವವರು ಸಿಎಸ್ಸಿ ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ ಸಿಎಸ್ಸಿ ಸೆಂಟರ್ಗಳು ಇರ್ತಾವಲ್ಲ, ಸಿಎಸ್ಸಿ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೂ ಲಿಂಕ್ ಆಗಿರ್ಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತೆ ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದ್ರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸೋರು ಹೌದು ಅಂತೇಳಿ ಓಕೆ ಮಾಡಿದ್ರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆಯ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರಬಹುದಾ? ಕೆಲವರು ಈ ಒಂದು ಪೀರಿಯಡ್ ಅಲ್ಲಿ ಆಗುದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ದಿನದ ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನ್ ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡ್ಬೇಕು. ನಮ್ಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತೆ ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ 2ನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ, ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿ ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲಾ ಸಾಧಾರಣ ಎಲ್ಲಾ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ ಅವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ ಅವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವ್ ತಗೊಂಡು ಅವರು ಇದು ಮಾಡಿದ್ರು, ಏನು ಕ್ಯಾಂಪ್ಗಳನ್ನು ಮಾಡಿದ್ರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತೆ ನಾವು ಕೆಲವು ಆಯ್ದ CSC ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪ್ಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSC ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದ್ರೆ ಟೂಲ್ ಕಿಟ್ ಬರುವಂತ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗ್ಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡಬಹುದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸಬಹುದು, ಈ ಆನ್ಲೈನ್ಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗಬಹುದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡಬಹುದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳೆಯಬಹುದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ CSC ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. CSC ಸೆಂಟರ್ ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ SKDRP ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂದು ಅಲ್ಲಿ ಸಹ ಸಲ್ಲಿಸಬಹುದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ.
ಒಂದ್ ಸ್ವಲ್ಪ

0: ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರು ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ರೆ ಈ ಇದರಲ್ಲಿ ಅವರು ಆಯ್ಕೆ ಆಗುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರ್ ಅಂತೇಳಿ. ನಮಗೆ ಪಿ ಎಂ ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನ ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿಗಾರರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂತಹ ಐ ಐ ಜಿ ಜೆ ಸೆಂಟರ್ ಅನ್ನು ಅವರು ಸಂಪರ್ಕಿಸಿ ಐ ಐ ಜಿ ಜೆ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗ್ ಅನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗ್ ಅನ್ನು 1 ವಾರದ ಟ್ರೈನಿಂಗ್ ಅನ್ನು ಕೊಟ್ಟರು. ಮತ್ತೆ ಎಮ್ ಎಸ್ ಎಂಇ ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಪಟ್ಟಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗ್ ಅನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16 ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ: ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ಬೆಳಗ್ಗೆ 11:00 ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು 2:00 ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣ

0: ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ ಹಾಗೂ ಎಲ್ಲರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಗಸ್ಟ್ 5-8 ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ವನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ದತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತದ ಶರ್ಮಿಳಾ ಧನ್ಕರ್ ಅವರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 79 ಕೆಜಿ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಲ್ಲೂರಿ ಅಜಯ್ ಬಾಬು ಹಾಗೂ ಪುರುಷರ ಹೈಜಂಪ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ಸರ್ವೇಶ್ ಅನಿಲ್ ಕುಶಾರೆ ಅವರಿಗೆ ಪ್ರಧಾನಮಂತ್ರಿ ಅಭಿನಂದನೆ ಸಲ್ಲಿಸಿದ್ದಾರೆ. ಎಲ್ಲಾ ಪದಕ ವಿಜೇತರಿಗೆ ಇನ್ನಷ್ಟು ಯಶಸ್ಸು ದೊರೆಯಲಿ ಎಂದು ಶುಭ ಹಾರೈಸಿದ್ದಾರೆ. ಮಹಿಳೆಯರ F57 ಶಾಟ್ಪುಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದ ಕರ್ನಾಟಕದ ಶಿಲ್ಪಾ ಕೆಶೈಲ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಹಬ್ ಅಂಡ್ ಸ್ಪೋಕ್ ಮಾದರಿಯ ವಿಮಾನ ಸೇವೆಯಿಂದ 2030 ವೇಳೆಗೆ ಸುಮಾರು 4,00,000 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು 30 ಶತಕೋಟಿ ಡಾಲರ್ಗಳ ಹೆಚ್ಚುವರಿ

0: ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ದೊರೆಯಲಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಪಂಜಾಬ್ನ ಅಮೃತಸರದಲ್ಲಿರುವ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಹಬ್ ಅಂಡ್ ಸ್ಪೋಕ್ ವಿಮಾನ ಸೇವೆಗೆ ಚಾಲನೆ ನೀಡಿದ ಸಂದರ್ಭದಲ್ಲಿ ವಿಡಿಯೋ ಸಂದೇಶದ ಮೂಲಕ ಮಾತನಾಡಿದ ಅವರು, ಇದುವರೆಗೆ ಅಮೃತಸರ ವಿಮಾನ ನಿಲ್ದಾಣದಿಂದ 7 ಅಂತಾರಾಷ್ಟೀಯ ತಾಣಗಳಿಗೆ ಮಾತ್ರ ನೇರ ಸಂಪರ್ಕವಿತ್ತು. ಹಬ್ ಅಂಡ್ ಸ್ಪೋಕ್ ಸೇವೆ ಆರಂಭವಾಗಿರುವುದರಿಂದ ಇನ್ನು ಮುಂದೆ ಅಮೃತಸರದಿಂದ ದೆಹಲಿ ಮೂಲಕ ದುಬೈ, ಸಿಂಗಾಪುರ, ಬ್ಯಾಂಕಾಕ್, ಪ್ಯಾರಿಸ್ ಸೇರಿದಂತೆ ಸುಮಾರು 20 ಅಂತಾರಾಷ್ಟೀಯ ತಾಣಗಳಿಗೆ ಪ್ರಯಾಣಿಕರು ಸುಲಭವಾಗಿ ಸಂಪರ್ಕ ಪಡೆಯಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ದೆಹಲಿಯಲ್ಲಿ ಮಧ್ಯರಾತ್ರಿ ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆದಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಮಧ್ಯರಾತ್ರಿ ದೆಹಲಿಯಲ್ಲಿ ಇಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಅದು ತಿಳಿಸಿದೆ. 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ 2026 ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಇಂದು ಪ್ರಾರಂಭವಾಗಿದೆ. ಆಗಸ್ಟ್ 8ರವರೆಗೆ ನಡೆಯಲಿರುವ 12 ದಿನಗಳ ಈ ಪಂದ್ಯಾವಳಿಯಲ್ಲಿ ದೇಶದ ಅತ್ಯುತ್ತಮ ಕಿರಿಯ ಪುರುಷರ ಹಾಕಿ ತಂಡಗಳು ರಾಷ್ಟೀಯ ಪ್ರಶಸ್ತಿಗಾಗಿ ಸೆಣಸಲಿವೆ. ಪಂದ್ಯಾವಳಿಯ ಮೊದಲ ದಿನವಾದ ಇಂದು ಸಿ ಮತ್ತು ಎ ಗುಂಪಿನಲ್ಲಿ ಅಸ್ಸಾಂ ಮತ್ತು ಮಿಜೋರಾಂ ತಂಡಗಳ ನಡುವಿನ ಪಂದ್ಯದಿಂದ ಸ್ಪರ್ಧೆಗೆ ಚಾಲನೆ ದೊರೆಯಿತು. ಎ, ಬಿ ಮತ್ತು ಸಿ ವಿಭಾಗಗಳಲ್ಲಿ ಒಟ್ಟು 30 ತಂಡಗಳು ಪಾಲ್ಗೊಂಡಿವೆ. ಭಾರತೀಯ 2026-27 ಫುಟ್ಬಾಲ್ ಲೀಗ್ ಅಕ್ಟೋಬರ್ 16ರಂದು ಆರಂಭವಾಗಲಿದೆ ಎಂದು ಅಖಿಲ ಭಾರತ ಫುಟ್ಬಾಲ್ ಒಕ್ಕೂಟ ಎಐಎಫ್ಎಫ್ ಘೋಷಿಸಿದೆ. 2026-27 ಪ್ರಮುಖ ವಿಷಯಗಳ ಕುರಿತು ಆಡಳಿತ ಮಂಡಳಿ ಹಾಗೂ ಎಐಎಫ್ಎಫ್ ನಿನ್ನೆ ಚರ್ಚೆ ನಡೆಸಿದ್ದು, ಭಾರತೀಯ ಆಟಗಾರರಿಗೆ ಹೆಚ್ಚಿನ ಆಟದ ಸಮಯ ಕಲ್ಪಿಸುವುದು ಮತ್ತು ಪ್ರತಿ ತಂಡದಲ್ಲಿ ಗರಿಷ್ಠ 3 ವಿದೇಶಿ ಆಟಗಾರರಿಗೆ ಮಾತ್ರ ಅವಕಾಶ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗಸ್ಟ್ 5-8ರವರೆಗೆ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16ನೇ ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.
1: ಆಕಾಶವಾಣಿ ಧಾರವಾಡ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಆರ್ ಎನ್ ಆರ್ ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ.
4: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ ಕೆಎಲ್ಎಸ್ ವಿಡಿಐಟಿ ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. ಎಐಸಿಟಿಇ ಹಾಗೂ ಯುಜಿಸಿ ಮಾನ್ಯತೆ, ನ್ಯಾಕ್, ಎ ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, ಎಐ ಆಧಾರಿತ ತರಬೇತಿ, ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ, ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. ಸಿಇಟಿ ಕೋಡ್ E135, ಕಾಮೆಡ್ ಕೆ ಕೋಡ್ E74.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ, ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಆತ್ಮೀಯರೇ,
9: ರಾಮಧಾನ್ಯದ ಕೃತಿಯನು
8: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
9: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
10: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ. ಜನಪದ ಸಂಗೀತ

ದೇವಿ, ದ್ರೌಪದಿ, ದ್ರೌಪದಿ ಮಡದಿಯಾದ ಭೀಮನ ವಾಸವು ಇಲ್ಲಿಂದ ಒಂದು ಅರ್ಧಾರಿ ಮೇಲೆ ಹೋಗುವುದು ನಿಶ್ಶಬ್ದವಿಲ್ಲ ದ್ರೌಪದಿ. ಇದೇ ಮಾರ್ಗವಾಗಿ ಹೋದರೆ ಬೇಗನೆ ಅಲ್ಲಿ ಹೋಗು, ನಡಿ ದ್ರೌಪದಿ ಮುಂದಾಗಬಹುದಲ್ಲವೇ?

0: ದೇವಿ ದ್ರೌಪದಿ. ದ್ರೌಪದಿ ಮಠದಿಯಾದ ಭೀಮನ ವಾಸವು ಇಲ್ಲಿಂದ ಒಂದು ಅರ್ಧಾರಿ ಮೇಲೆ ಹೋಗುವುದು ನಿಶ್ಶಬ್ದವಿಲ್ಲ ದ್ರೌಪದಿ. ಇದೇ ಮಾರ್ಗವಾಗಿ ಹೋದರೆ ಬೇಗನೆ ಅಲ್ಲಿ ಹೋಗು, ನಡಿ ದ್ರೌಪದಿ ಮುಂದಾಗಬಹುದಲ್ಲವೇ?
1: ಭೀಮದೇವ, ಸುರಲೋಕ ಸೌಗಂಧ್ಯ ಪುಷ್ಪವನ್ನು ಕೋರಿಕಿರುವುದು.
0: ಅದು ಎಲ್ಲಿ ದೊರೆಯುತ್ತದೆ?
1: ಹಾ, ಕರೆಯ ಕುಬೇರ ಹೊಲದಲ್ಲಿ ದೊರೆಯುತ್ತದೆ.
0: ಕರೆಯ ಕುಬೇರ ನಿನಗೇನು ಹೂವಿನ ಉಚ್ಚರು ದ್ರೌಪದಿ? ಕಾಡು ಮೃಗಗಳು ವಾಸವಾಗ ಈ ಕಾಡಿನಲ್ಲಿ ನಿನ್ನ ಓರವಳನ್ನು ಬಿಟ್ಟ ತಗೋಲ ಸಂಭವ ಸಾಧ್ಯವೇನು ದ್ರೌಪದಿ?
1: ಓಹೋ ಭೀಮದೇವ, ನಮ್ಮ ಕುಮಾರನಾದ ಕಟೋಜ್ಗೆ ಈ ವಾರದಲ್ಲಿ ಇರುವೆನು. ನೀನು ಹಿಂದೆಯೇ ಹೋಗಿ ಪುಷ್ಪವನ್ನು ತೆಗೆದುಕೊಂಡು ಬಾ.
0: ಆಗ ನಮ್ಮ ಕುಮಾರ ಗಡ್ಡದಲ್ಲಿ ಅನಂತರದಲ್ಲಿ ಇರುವಿಯಾ? ನಾನು ಪುಷ್ಪವನ್ನು ತೆಗೆದುಕೊಂಡು ಬರಬೇಕೆ? ಬರ್ತೇನೆ, ಹೋಗಿ ಬರುತ್ತೇನೆ ಹಾಗಾದ್ರೆ.

0: ಗಿರಿ ಬೆಟ್ಟಗಳನ್ನು ಸುತ್ತಗಟ್ಟಿ ನನ್ನ ಕಾಲು ಕೈಗಳು ನೋವುತ್ತಿರುವವು. ಈ ಬಂಡೆಯ ಮೇಲೆ ವಿಶ್ರಾಂತಿಯನ್ನು ಹೊಂದಿವೆ. ನೀನು ಹಿಂದೆಗೆ ಹೋಗಿ ಪುಷ್ಪವನ್ನು ತೆಗೆದುಕೊಂಡು ಬಾ.
1: ಆಗ ನಮ್ಮ ಕುಮಾರನಾದ ಘಟೋತ್ಕಚನನು ಅವನ ಅನಂತರದಲ್ಲಿರುವಂತಳಾಗು. ನಿನಗೇನು ಭಯವಿಲ್ಲವೋ, ನಾನು ಹೋಗಿ ಪುಷ್ಪವನ್ನು ತೆಗೆದುಕೊಂಡು ಬರುತ್ತೇನೆ.
0: ಹಾಗೆ ಆಗಲಿ ಭೀಮದೇವ.
1: ಕುಬೇರನ ಯುದ್ಧವನ್ನು ಮಾಡಿ ಗೆದ್ದು ಬರುತ್ತೇನೆ. ಸೇವಕ ಕರೆಯ ಕುಬೇರ ಅನಂತಕರ ರಥವನ್ನು ಸಾಧಿಸಿ ಹೋಗೋಣ.

జయ శ్రీరామచంద్ర, కోదండరామ, పట్టాది రామ, జానకి రామ, అయోధ్య రామ, శ్రీరామ శుభనామ మనోచ్చరిన సర్వ సంకటగల దూరాగు దేవా దూరాగు. ఆ హరినామ స్మరణ ఇందలే నాను ఈ ధూపారేహికదల్లి సిరింజివి హాజరుదు పరోపకార. ಇದಕ್ಕಿಂತ ಹೆಚ್ಚಿನ ಚಮತ್ಕಾರಗಳನ್ನು ತೋರಿಸಬೇಕಾಗಿದೆ. ಅದೇನು? ಓ, ಉತ್ತರ ಭಾಗದಲ್ಲಿ ಯಾವನೋ ಒಬ್ಬನು ಮಾನವನು ಬರುತ್ತಿರುವನು. ಅವನು ಬರುತ್ತಿದ್ದರೆ ನನ್ನ ಜಂಬು ಜೀವನ ಗದಗದರೆ ನಡುಗುತ್ತಾ ವೃಕ್ಷಗಳೆಲ್ಲ ಕಿತ್ತೆ ಹೋಗುತ್ತಾ ಬರುತ್ತಿರುವನು. ಓಹೋ, ಅವನು ಯಾವನಲ್ಲೋ? ಕುಂತಿ ಪುತ್ರನಾದ ಬಲ ಭೀಮಸೈನನು. ಬರಲಿ, ಅವನು ಬರುವ ಹಾದಿಯಲ್ಲಿ ನನ್ನ ಸೊಟ್ಟ ಬಾಲ ಅಡ್ಡವೆಸೆದು ಅವನ ಪರೀಕ್ಷವನ್ನು ಇಲ್ಲೇ ನೋಡುತ್ತೇನೆ. ಜಯ ಶ್ರೀರಾಮಚಂದ್ರ, ಜಯ ಶ್ರೀರಾಮಚಂದ್ರ, ಜಯ.

0: ಹಾದಿಯಲ್ಲಿ ಹೋಗಲಡಿ.
1: ಆ ಹಾದಿಯನ್ನು ಗುಡ್ಡವಾಗಿ ಬಿದ್ದಿದೆ ನೋಡಿ ಮಿತಿ.
0: ಅದೇ ದೊಡ್ಡ ಹೋಗೋ ಮಾರ್ಗದಲ್ಲಿ ದೊಡ್ಡ ಪರದ ಬಿದ್ದಂತೆ ಆಗಿರೋದು, ಏನು ಪರೀಕ್ಷೆ ಮಾಡಿ ನೋಡು.
1: ಹಾಗಾದ್ರೆ ಹಿಂದೆ ಇಲ್ಲಿ ನೋಡಿವೆ ನಾವು
0: ನೋಡು.
1: ಮೋದಿ,
0: ನಾವು ಹೋಗೋ ಮಾರ್ಗದಲ್ಲಿ ಏಕೆ ಕೂತಿರುವುದಂತೆ?
1: ಏನು ನಮಗೆ ಭಯವಾಗುತ್ತಿದ್ರಿ? ನೀವೇ ಮಾತಾಡ್ಸಿರಿ
0: ಕವಿಯವರೇ. ನಾನು

0: ಮಹಾತ್ಮ, ನಿನ್ನ ಗದಾ ಗಾತ್ರಕ್ಕೆ ನನ್ನ ಕುಲ ಬಂಧುಗಳೆಲ್ಲ ದಿಕ್ಕಟ್ಟಿ ಓಡಿ ಹೋದರಯ್ಯ. ನನ್ನ ಕೈಯಲ್ಲಿ ಶಕ್ತಿ ಇಲ್ಲವು, ನನ್ನ ಕಾಲಲ್ಲಿ ಬಲ ಇಲ್ಲವು, ನನ್ನ ಬಾಲ ಎಳೆದು ಎಳೆದು ಸಾಕಾಗಿದೆ ಹೋಗಿದೆ ಮಹಾತ್ಮ. ನನ್ನ ಬಾಲವೆತ್ತಿ ಹೆಗಲ ಮೇಲೆ ಇಟ್ಟು ನೀವು ಮುಂದೆ ಪ್ರಯಾಣ ಮಾಡಿರಿ. ನಿಮ್ಮ ಉಪಕಾರವು ನಾನು ಎಂದಿಗೂ ಮರೆಯಲಾರೆನು.
1: ತನ್ನ ಸೊಟ್ಟ ಬಾಲವನ್ನು ಎಳೆದು ಸಾಕಾಗಿ ಹೋಗಿದಂತೆ, ಮರೆ ಪಾಕಲಿಕ್ಕೆ ಕೈ ಬರದಂತೆ, ಮರ ಪಾಕಲಿಕ್ಕೆ ಕಾಲು ಉಗ್ರ ಬರದಂತೆ, ಸೊಟ್ಟ ಬಾಲವನ್ನು ಎಳೆದು ಸಾಕಾಗಿ ಹೋಗಿದಂತೆ. ಸೊಟ್ಟ ಬಾಲವನ್ನು ಎತ್ತಿ ತನ್ನ ಬುದ್ಧದ ಮೇಲೆ ಇಟ್ಟರೆ ತಾನು ಮುಂದೆ ಪ್ರಯಾಣ ಮಾಡುವುದಂತೆ. ಹೋಗೋಣ ನಡಿ.
2: ಆದರೆ ನೀವೇ ಎತ್ತಿ ಬಿಡಿರಿ.
1: ನಾನು ಎತ್ತಿ ಬಿಡಿದ್ದೇನೆ, ಎತ್ತಿ ಬಿಡಿದ್ದೇನೆ ನೋಡಾಗಲ್ಲ. ಸೇವಕ ಕೈಗಳನ್ನು ಕತ್ತರಿಸಿರುವಲ್ಲ.
2: ಓಹ್, ಶ್ರೀಕೃಷ್ಣ
1: ಪರಮಾತ್ಮನಿಗೆ ಮರವಂತ ತಲೆ ಮೇಲೆ ಇಟ್ಟು ನೋಡು.
2: ಆದರೆ ಗೊತ್ತಿದೆ ಗೊತ್ತಿದೆ ಮಾತ್ರಕ್ಕೇನು, ಅದರ ಸುತ್ತಲೂ ಕೋಟ್ರಕ್ಕೆ ಸರ ಕಾವಿಲು, ನಿನಗೆ ಸರ್ಪಗಳು ಕಾವಿಲು, ಪ್ರತಿನಿತ್ಯ ಮುಕ್ಕಳನಿಗೆ ಹೋಗುವ ಪಶು ನಿನಗೆ ಹೇಗೆ ದೊರೆಯುವುದಯ್ಯ?
1: ನನಗೆ ಈ ಪುಷ್ಪವನ್ನು ದೊರೆಯುತ್ತದೆ. ಈಗ ಇಂದಿಗಿರುವ ನೋಡು ಕುಬೇರ ಮಲಂತ್ರಕನು.
2: ಓಹೋ, ಆದ್ರೆ ಮಾತ್ಮ ನನ್ನೊಂದು ಸಣ್ಣ ಕೋರಿಕೆ ಇರುವುದು.
1: ಅದೇನು ಕೋರಿಕೆ?
2: ಮಾವಿನ ಫಲವನ್ನು ಕೋರಿಕೆ ಇರುವುದು.
1: ಎಲ್ಲರೊಂದಿನ ಫಲವನ್ನು
2: ಮರದಲ್ಲಿರುವುದು ಉದುರಿಸಿಕೊಡು, ಆಮೇಲೆ ನನ್ನ ವಿಚಾರವನ್ನು ಹೇಳುತ್ತೇನೆ.
1: ಆ ಮಲವನ್ನು

0: ಹೌದು.
1: ಓಹೋ, ನಿಲ್ಲುವಿದ್ದಕ್ಕೆ ಭೀಮಸೇನ
0: ಸರಿದರೆ ಇರಲಿಲ್ಲ. ಹಾಗಾದರೆ
1: ಭೀಮಿಲಿ ನಿಲ್ಲು. ಸಹೋದರನಲ್ಲವೇ?
0: ಹೌದಣ್ಣಯ್ಯ.
1: ತತಸ್ತು ನೀನು ಶುಭವಾಗಿ ಹೋಗಿ ಬಾ.

0: ಹಗಲು ವೇಷಗಾರರ ಪದ ಕೇಳಿದ್ರಿ ಕಲಾವಿದರು ಸಂಡೂರು ತಾಲೂಕು ಹಳೆದರೋಜಿಯ ಅಶ್ವರಾಮಣ್ಣ ಮತ್ತು ಸಂಗಡಿಗರು. ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಹಲೋ ಅಭಿಲಾಷ ಪ್ರಸಾರವಾಗಲಿದೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಆರ್ ಅಂಡ್ ಆರ್ ಎಂಟರ್ಪ್ರೈಸ್ ಅರ್ಪಿಸುವ ಡಿ ಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ.
3: ಪಾಲಕರೇ, ನಿಮ್ಮ ಮಕ್ಕಳು ಯಶಸ್ವಿ ಇಂಜಿನಿಯರ್ ಆಗಬೇಕೇ? ಪ್ರತಿಷ್ಠಿತ KLS VDIT ಹಳಿಯಾಳ ಇದಕ್ಕಾಗಿ ಸದಾ ಸಿದ್ಧ. AICTE ಹಾಗೂ UGC ಮಾನ್ಯತೆ, NAC A ಶ್ರೇಣಿ, 7 ಇಂಜಿನಿಯರಿಂಗ್ ಕೋರ್ಸ್ಗಳು, 85ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು, 200 ಸಂಶೋಧನಾ ಲೇಖನಗಳು, 35ಕ್ಕೂ ಅಧಿಕ ಪೇಟೆಂಟ್ಗಳು, 35ಕ್ಕೂ ಹೆಚ್ಚು ಕೈಗಾರಿಕೆಗಳೊಡನೆ ಒಡಂಬಡಿಕೆ. ರಾಜ್ಯದ ಪ್ರಪ್ರಥಮ ರಾಯಲ್ ಎನ್ಫೀಲ್ಡ್ ತರಬೇತಿ ಕೇಂದ್ರ, AI ಆಧಾರಿತ ತರಬೇತಿ. ಸಂಶೋಧನೆಗಾಗಿ 200 ಲಕ್ಷಕ್ಕೂ ಅಧಿಕ ಅನುದಾನ. ಹುಬ್ಬಳ್ಳಿ, ಧಾರವಾಡ, ದಾಂಡೇಲಿ, ಬೆಳಗಾವಿಯಿಂದ ಬಸ್ ಹಾಗೂ ವಿದ್ಯಾರ್ಥಿನಿಯರಿಗೆ ಪಿಂಕ್ ಬಸ್ ವ್ಯವಸ್ಥೆ. ಸುಸಜ್ಜಿತ ಹಾಸ್ಟೆಲ್ ಹಾಗೂ ಮೆಸ್. CET ಕೋಡ್ E135, ಕಾಮೆಡ್ ಕೆ ಕೋಡ್ E74.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
6: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ

0: ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ ಕೆಎಸ್ಯು ಡಬ್ಲ್ಯೂಎಸ್ಎಸ್ಪಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆತ್ಮೀಯರೇ,
2: ರಾಮಧಾನ್ಯದ ಕೃತಿಯನು
1: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
2: ಭೂಮಿ ಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
0: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ. ಕಾರ್ಯಕ್ರಮ ಹಲೋ ಅಭಿಲಾಷ. ಹಲೋ ನಮಸ್ತೆ.
3: ಹಲೋ
0: ಹಲೋ, ಯಾರು ಮಾತಾಡುದು? ಯಾರ ಹೆಸರು ಹೇಳ್ರಿ?
3: ಬಾಬು ಪೂಜಾರ್ ರೀ.
0: ಪೂಜಾರ್ ಅವ್ರೆ?
3: ಹೌದ್ರಿ.
0: ಹಾ, ಯಾವ ಗೀತೆ ಏನ ಕೇಳ್ಬೇಕಂತೀರಾ? ಯಾವ ಗೀತೆ ಬೇಕು?
3: ಶಿವರಾಜ್ ಕುಮಾರ್ ಹಾಡ್ರಿ. ಎಲ್ಲಮ್ಮ ಅಲ್ರಿ. ನಾನೇ ತಾಯಿ, ನೀ ಎಲ್ಲಮ್ಮ ಹಾಡಲ್ರಿ. ಶಿವರಾಜ್ ಕುಮಾರ
0: ಎಲ್ಲ ನೀನೇ ತಾಯಿ?
3: ಹಾ ಹೌದ್ರಿ.
0: ಓಕೆ, ಪ್ರಸಾರ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಜಿಂಗಲ್ ಕೇಳಿ.
4: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
5: ಎಲ್ಲರಿಗೂ ನಮಸ್ಕಾರ. ನಾನು ಡಾ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
4: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: हेलो,
1: हलो।
0: नमस्ते। गडियापुर
1: हाँ नमस्ते, ನಾವಿಲ್ಲಿ ಹಾವೇರಿ ಜಿಲ್ಲೆ ರಾಣಿಮಂಟಲ ಮೆಣಸಾಗರಿಂದ ಗಡಿಯಪ್ಪೋಡ ಬಾಟೇಳ ಅಂತ.
0: ಗೌಡರವರೇ ಹೇಳಿ।
1: ಆರಾಮದೀರಿ?
0: ಹಾ, ಆರಾಮಿದ್ದೀವಿ, ನೀವು ಹೆಂಗಿದ್ದೀರಿ?
1: ಆರಾಮದವಿ. ನಮಗೇನು ಈಗ ಫೋನ್ ಲೈನ್ ಸಿಕ್ಕರದ ಪುಣ್ಯ ನಮ್ದು.
0: ಕೇಳ್ತೀರಾ ಗದಿಗೆಪ್ಪ ಗೌಡರ್
1: ಏನ್ರಿ?
0: ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
1: ಅಯ್ಯೋ, ನಾವು ರೇಡಿಯೋನ ರೀ, ನಾವು ಟಿವಿ ನೋಡಲ್ಲ. ನಾ
0: ಹಾ ಹಾ ಹಾ
1: ಸ್ವಲ್ಪ ಹೈ ಎಫೆಕ್ಟ್ ಐತೆಲ್ಲ, ನಾ ಟಿವಿ ನೋಡೋದ್ ಬಿಟ್ಟು ಆಡ್ಗೊಳ ಸರ್.
0: ಓಹೋ, ಮೊದಲು ನೋಡ್ತಿದ್ರಿ?
1: ಹಾ, ಮೊದ್ಲೆಲ್ಲ ಟಿವಿ ನೋಡ್ತಿದ್ವಿ. ರೇಡಿಯೋ ಯಾವಾಗ ಇದೆ?
0: ರೇಡಿಯೋ ಯಾವಾಗಲೂ ಇದೆ, ಕೇಳ್ತಾ ಇರ್ತೀರಾ?
1: ವಾರ್ತೆಗಳು, ಸಂಜೀವು, ಈ ಸಾಹಿತಿಗಳ ಸಂದರ್ಶನ, ಆಮೇಲೆ ಯಾತ್ರೆ, ಅದು ಭಾನುವಾರ ಬರ್ತಲ್ಲ, ಅದು ಯಾವ್ದು ಗುರುರಾಜ್ ಪಾಟೀಲ್ ಸರ್, ಇವು ಎಲ್ಲ ಕಾರ್ಯಕ್ರಮಗಳು ಏನ್ರಿ? ಯಾವ್ದ ಸುಗಮ ಸಂಗೀತ, ಆಮೇಲೆ ಕರ್ನಾಟಕ ಸಂಗೀತ, ಇವನ್ ಕೇಳಲ್ಲ.
0: ಉಳ್ಕಿದೆಲ್ಲ ಕಾರ್ಯಕ್ರಮ ಕೇಳ್ತೀರಿ?
1: ಎಲ್ಲ ಎಲ್ಲ ಅವ್ನು ಕೇಳ್ತೀವಿ. ಆಮೇಲೆ ಡಾಕ್ಟರ್ ಆರೋಗ್ಯದ ಬಗ್ಗೆ ಇಂಪಾರ್ಟೆಂಟ್ ಅವ್ನು ಕೇಳ್ತೀವಿ.
0: ಓಕೆ, ಯಾವ ಗೀತೆಯನ್ನು ಕೇಳ್ಬೇಕಂತೀರಾ ಇವಾಗ?
1: ನಮಗೆ ಇದೆ ರೀ, ಯಾವ್ದು ಅಂದ್ರೆ ಇದೆ ರೀ, ಯಾರು ಒಂದ್ ನಿಮಿಷ, ಇದು ಮಾನಸರ್ ಸರೋವರದ ನೀನೇ ಸಾಕಿದ ಗಿಣಿ ಅಂತ ಐತ್ ನೋಡ್ರಿ.
0: ಮಾನಸ ಸರೋವರದಲ್ಲಿ ನೀನೇ ಸಾಕಿದ ಗಿಣಿ ಬೇಕು. ಆ ಗೀತೆನೆ ಯಾಕಿಷ್ಟ ನಿಮ್ಗೆ?
1: ಇಲ್ಲ, ಅವು ಹಳೆ

0: ಹಾಡುಗಳು ಏನದವಲ್ಲ ಅದು ಪ್ರತಿಯೊಂದು ಅರ್ಥ ಇದೆ ಅವಾಗ. ಆ ಸಾಹಿತ್ಯದೊಳಗ ಅರ್ಥ ಇದೆ. ನಾವು 71 ವರ್ಷ ನಮ್ಗೆ ಇತ್ತಿತ್ತಳೆ ಚಿತ್ರ ಹೊಸ ಚಿತ್ರಗಳು ಅಂತ ಹಾಕ್ತಿರಲ್ಲ, ನಾವು ರೇಡಿಯೋ ಹಾಪ್ ಮಾಡಿಬಿಡ್ತಾನ ಹೊಸ ಚಿತ್ರ ಇಟ್ಟುಗಳ ನಿಜಕ್ಕಿರಲ್ಲ ಸಾಹಿತ್ಯ ಅನ್ನೋರಲ್ಲ.
1: ಸಾಹಿತ್ಯ ಸಂಗೀತ ಚೆನ್ನಾಗಿರೋದಿರ್ಬೇಕು ಅಂತ ತಮ್ಮ ಸರಿ. ನೀವು ಇಷ್ಟಪಟ್ಟಂತಹ ಗೀತೆಯನ್ನ ಈಗ ನಾವು ಪ್ರಸಾರ ಮಾಡ್ತಾ ಇದ್ದೀವಿ, ಕೇಳಿ.
0: ಸರಿ.

0: हेलो हेलो,
1: हेलो
0: नमस्ते
1: रे, नमस्ते रे.
0: यार।
1: मेरा मेरे
0: मतलब
1: नम राजकुमार ಅಂತ ಹಾಡ ಹಾಕಿದ್ಲ
0: यार मतड़ो
1: ನಾ ಸಂಪಾನಿಂದ ಚಂಪಾವತಿ ತೆಗಡಿ ರೀ.
0: ಚಂಪಾವತಿ।
1: ಹೌದು
0: ಚಂಪಾವತಿ ಅವರೇ, ಯಾವ
1: ಹೌದು,
0: ಹಾಡು ಬೇಕು?
1: ಹೊಸ ಬೇಕಂದ್ರೆ ಒಂದು ಹಾಕ್ರಿ.
0: ಹೊಸ ಬೆಳಕು
1: ಹೌದು,
0: ಯಾವ ಗೀತೆ ಅಂತ ಏನಿಲ್ಲ,
1: ಯಾವ್ದಿಲ್ಲ ರೀ, ಯಾವ್ದಾರು ಹಾಕ್ರಿ.
0: ಯಾವ್ದಾರೆ ಹಾಕೊಂಡ್ವಾ ಕೇಳಿ ಹಾಗಿದ್ರೆ।
1: ಥ್ಯಾಂಕ್ಸ್ ಮೇಡಮ್ ನಿಮ್ಗೆ ರೀ.
0: ಆಯಿತು।
1: ಹಾಂ.

0: ഹലോ,
1: നമസ്കാരം മേഡം. അറേ
0: നമസ്കാര.
1: ആരാമിദേവി?
0: ആരാമിദ്ദീവി, നീ യാർ മാതാടത്തിരുതു?
1: ನಾ ಬಸವರಾಜ ಕಡಕಲ್ಲರೆ.
0: ಬಸವರಾಜ್ ಅವರೇ ಹೇಳಿ, ಯಾವ ಗೀತೆ ಬೇಕು?
1: ನಮ್ದು ಶಿವಯೋಗಿ ಪುಟ್ಟಯ್ಯಜ್ಜರದು.
0: ಶಿವಯೋಗಿ ಪುಟ್ಟಯ್ಯಜ್ಜವ್ರ ಗೀತೆ ಬೇಕು. ಸಿನಿಮಾ ನೋಡಿದಿರಾ?
1: ಕೇಳಿದ್ರು ಮೇಡಮ್. ಅರೆ,
0: ಶಿವಯೋಗಿ ಪುಟ್ಟಯ್ಯಜ್ಜ ಸಿನಿಮಾ ನೋಡಿದಿರಿ?
1: ಹಾ, ನೋಡಿರಿ.
0: ಓಕೆ ಓಕೆ. ಅದರಲ್ಲಿ ಯಾವ ಗೀತೆ ಬೇಕು?
1: ಕಣ್ಣೊಳಗೆ ಕಣ್ಣಿದ್ರಿ.
0: ಕಣ್ಣೊಳಗೆ ಕಣ್ಣಿದ್ದು ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ ಚಿತ್ರದ ಗೀತೆಯನ್ನ ಕೇಳ್ಬೇಕಂತಾರೆ. ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳಿ.
1: ನಮಸ್ತೆ. ಹಾಗೆ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಪ್ರಿಯಾಂಕಾ ಮೂರ್ತಿ, ಎಸ್ಡಿಎಂ ಡೆಂಟಲ್ ಕಾಲೇಜಿನ ಮಕ್ಕಳ ದಂತ ಚಿಕಿತ್ಸಾ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಹಲ್ಲಿನ ಗಾಯವಾದಾಗ ಮೊದಲ ಕೆಲವು ನಿಮಿಷಗಳಲ್ಲಿ ತೆಗೆದುಕೊಳ್ಳುವ ಸರಿಯಾದ ಕ್ರಮಗಳು ಮಗುವಿನ ಹಲ್ಲನ್ನು ಉಳಿಸಬಹುದು. ಬರ ಮಂಗಳವಾರ 28 ಜುಲೈ ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ನಾನು ನಿಮ್ಮೊಂದಿಗೆ ಹಲ್ಲು ಮುರಿದಾಗ ಮಾಡಬೇಕಾದ ಹಾಗೂ ಮಾಡಬಾರದ ಅಂಶಗಳು, ಅಂದರೆ ಡೂಸ್ ಅಂಡ್ ಡೋಂಟ್ಸ್ ಆಫ್ ಡೆಂಟಲ್ ಟ್ರಾಮಾ, ಇದರ ಬಗ್ಗೆ ಚರ್ಚಿಸುತ್ತೇನೆ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3415, 244-3415, 244-3416. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಆಕಾಶವಾಣಿ ಧಾರವಾಡ, ಸಮಯ 2:00 ಆಗುತ್ತಲಿದೆ. ಇನ್ನು ಮುಂದೆ ವಾರ್ತೆಗಳು. ದಿಲ್ಲಿ ಕೇಂದ್ರದಿಂದ 2:30 ಪ್ರದೇಶ ಸಮಾಚಾರ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ನೀರು ಹರಿಸುವಂತೆ ಆದೇಶ ಹೊರಡಿಸಿದೆ. ವರ್ಚುವಲ್ ಮೂಲಕ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿ ಪ್ರತಿನಿಧಿಗಳೊಂದಿಗೆ ನಡೆದ ಸಭೆಯಲ್ಲಿ ಮಹತ್ವದ ಶಿಫಾರಸು ಮಾಡಿದೆ. ಪ್ರತಿದಿನ 3,500 ಕ್ಯೂಸೆಕ್ನಂತೆ 15 ದಿನಗಳ ಕಾಲ ಒಟ್ಟು 4 ಟಿಎಂಸಿಗಳಷ್ಟು ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ನೀಡಿದ ಆದೇಶಕ್ಕೆ ರಾಜ್ಯ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ಕುರಿತಂತೆ ನವದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ನೀರಿನ ಕೊರತೆಯಿದ್ದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಇಲ್ಲದೆ ನೀರಿನ ಕೊರತೆ ಉಂಟಾಗಿದೆ. ವರ್ಷಪೂರ್ತಿ ರಾಜ್ಯಕ್ಕೆ ಕುಡಿಯುವ ನೀರಿನ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಯಾವುದೇ ಶಾಸನಬದ್ದ ಅಥವಾ ಆಡಳಿತಾತ್ಮಕ ಅನುಮೋದನೆ ನೀಡಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಯೋಜನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿ ಸಿಡಬ್ಲ್ಯೂಡಿಟಿ ಪ್ರಶಸ್ತಿ ಮತ್ತು ಕಾವೇರಿ ನೀರು ಹಂಚಿಕೆ ವಿವಾದದ ಕುರಿತು ಸುಪ್ರೀಂಕೋರ್ಟ್ 2018 ತೀರ್ಪನ್ನು ಉಲ್ಲಂಘಿಸುತ್ತದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ಕೇಂದ್ರ ಜಲಶಕ್ತಿ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ನೀಡಿದ ಉತ್ತರದ ಬಗ್ಗೆ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರಧಾನಿ ಮಧ್ಯಪ್ರವೇಶಿಸಿ ರಾಜ್ಯಸಭೆಯ ಉತ್ತರವನ್ನು ಹಿಂತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡದಂತೆ ಮತ್ತು ತಮಿಳುನಾಡು ಸೇರಿದಂತೆ ಇತರೆ ರಾಜ್ಯಗಳ ಹಕ್ಕುಗಳನ್ನು ರಕ್ಷಿಸುವಂತೆ ಕೇಂದ್ರ ಸರ್ಕಾರವನ್ನು ಕೋರಿದ್ದಾರೆ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕುರಿತಂತೆ ಕೇಂದ್ರದ ನಿಲುವಿನ ಕುರಿತು ಲೋಕಸಭೆಯಲ್ಲಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಮಾಣಿಕ್ಯಂ ಠಾಗೂರ್ ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ತಮಿಳುನಾಡಿನ ಕಾನೂನು ಹಕ್ಕುಗಳು ಹಾಗೂ ರೈತರ ಹಿತಾಸಕ್ತಿಗಳನ್ನು ಕಾಪಾಡುವ ಕುರಿತು ಕೇಂದ್ರದ ನಿಲುವಿನ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ನಿಲುವಳಿ ಸೂಚನೆಗೆ ನೋಟಿಸ್ ಸಲ್ಲಿಸಿದ್ದಾರೆ. ಲೋಕಸಭೆ ಪ್ರಧಾನ ಕಾರ್ಯದರ್ಶಿಗೆ ನೀಡಿದ ನೋಟಿಸ್ನಲ್ಲಿ ಈ ವಿಷಯವನ್ನು ಗಂಭೀರ ಸಾರ್ವಜನಿಕ ಪ್ರಾಮುಖ್ಯತೆ ಎಂದು ಬಣ್ಣಿಸಿದ್ದಾರೆ. ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣ ಕಾರ್ಯ ಕೈಗೊಳ್ಳುವ ಮೊದಲು ಕರ್ನಾಟಕ ನದಿಯ ಕೆಳಭಾಗದ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯುವ ಅಗತ್ಯವಿಲ್ಲ ಎಂಬ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವರು ಸಂಸತ್ತಿನಲ್ಲಿ ನೀಡಿದ ಉತ್ತರವನ್ನು ಟೀಕಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯ ಸಂಸದರ ಸಭೆ ಯಶಸ್ವಿಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕರ್ನಾಟಕದ ಅಭಿವೃದ್ದಿ ವಿಚಾರದಲ್ಲಿ ಪಕ್ಷಭೇದ ಮರೆತು ಕಾರ್ಯನಿರ್ವಹಿಸಲು ಸಿದ್ದವಿರುವುದಾಗಿ ತಮ್ಮ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪಕ್ಷಭೇದ ಮರೆತು ರಾಜ್ಯದ ಸಂಸದರು ಸಭೆಯಲ್ಲಿ

0: ಭಾಗವಹಿಸಿದ್ದು ಮಾತ್ರವಲ್ಲದೆ ರಾಜ್ಯ ಹಿತಾಸಕ್ತಿಗಳನ್ನು ಒಟ್ಟಾಗಿ ಅನುಸರಿಸಲು ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಏಕತೆಯಲ್ಲಿ ಬಲವಿದೆ ಎಂಬುದು ಈ ಸಭೆಯಲ್ಲಿ ಸಾಬೀತಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದೆ. ಬೆಳಗಾವಿ ಯಾವತ್ತಿದ್ದರೂ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ವಿವಿಧ ಕನ್ನಡಪರ ಸಂಘಟನೆಗಳು ಭೇಟಿ ಮಾಡಿ ಬೆಳಗಾವಿಯನ್ನು ಕರ್ನಾಟಕದ ಅವಿಭಾಜ್ಯ ಅಂಗವೆಂದು ಮಹಾನಗರ ಪಾಲಿಕೆಯಲ್ಲಿ ಅಧಿಕೃತ ನಿರ್ಣಯ ಕೈಗೊಳ್ಳುವಂತೆ ಹಾಗೂ ಪಾಲಿಕೆಯಲ್ಲಿ ಅನುಸರಿಸಲಾಗುತ್ತಿರುವ ತ್ರಿಭಾಷಾ ಸೂತ್ರದ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದವು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದ್ದು ಈ ವಿಷಯದಲ್ಲಿ ಯಾವುದೇ ರೀತಿಯ ಗೊಂದಲವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಗಳು ಈ ಹಿಂದೆ ಸಲ್ಲಿಸಿರುವ ಬೇಡಿಕೆಗಳನ್ನು ಈಗಾಗಲೇ ಕಾನೂನು ಇಲಾಖೆಯ ಪರಿಶೀಲನೆಗೆ ಕಳುಹಿಸಲಾಗಿದೆ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರೊಂದಿಗೆ ಚರ್ಚಿಸಿ ಅಗತ್ಯ ಸಲಹೆ ಹಾಗೂ ಅಭಿಪ್ರಾಯ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ನಡೆದ ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಎಫ್ಐಆರ್ಗಳು ದಾಖಲಾಗಿವೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 3 ಎಫ್ಐಆರ್ ದಾಖಲಾಗಿವೆ. ಈ ಪೈಕಿ 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಉಳಿದ 1 ಪ್ರಕರಣಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಕೇಳಲಾಗಿದೆ. ಡಿಜಿ ಮತ್ತು ಐಜಿಪಿಯವರ ಆದೇಶದಂತೆ ಈ ವರ್ಗಾವಣೆ ನಡೆಸಿದ್ದು ಸಿಐಡಿ ತಂಡವು ಮುಂದಿನ ತನಿಖೆ ನಡೆಸಲಿದೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿಯಲ್ಲಿ 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿವರೆಗೆ ಲಂಚ ಪಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನಡೆಯುತ್ತಿರುವ ಸರ್ಕಾರಿ ನೇಮಕಾತಿ ಅಕ್ರಮಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಕೆಪಿಎಸ್ಸಿಯಲ್ಲಿನ ಭ್ರಷ್ಟಾಚಾರ ಹಾಗೂ ಖಾಲಿ ಇರುವ ಲಕ್ಷಾಂತರ ಸರ್ಕಾರಿ ಹುದ್ದೆಗಳ ಭರ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂಪೂರ್ಣ ವೈಫಲ್ಯದಿಂದ ರಾಜ್ಯದ ಯುವಜನರ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇಂದು ಕೆಪಿಎಸ್ಸಿ ಸೇರಿದಂತೆ ವಿವಿಧ ಉದ್ಯೋಗಾಕಾಂಕ್ಷಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಕರ್ನಾಟಕದ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಕಂಚಿನ ಪದಕ ಗೆದ್ದಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಲ್ಪಾಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಿಮ್ಮ ಗಮನಾರ್ಹ ಸಾಧನೆ ರಾಜ್ಯ ಮತ್ತು ರಾಷ್ಟಕ್ಕೆ ಹೆಮ್ಮೆಯ ಕ್ಷಣವಾಗಿದೆ ಎಂದು ತಿಳಿಸಿದ್ದಾರೆ. ಶಿಲ್ಪಾ ಅವರ ಸಾಮರ್ಥ್ಯ ಮತ್ತು ಕ್ರೀಡಾ ಸಾಧನೆಯ ಬಗ್ಗೆ ಅರಿವಿದ್ದ ತಮಗೆ ಪದಕ ಗೆಲ್ಲುವ ವಿಶ್ವಾಸವಿತ್ತು. ಇಂದು ಅವರು ಕಂಚಿನ ಪದಕ ಗೆದ್ದ ವಿಚಾರ ತಿಳಿದು ಮತ್ತಷ್ಟು ಖುಷಿಯಾಯಿತು ಎಂದು ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಈ ಸಾಧನೆ ಮತ್ತಷ್ಟು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಹಾರೈಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತೇಜನ ದೊರೆತಿದ್ದು, ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಕ್ರಿಮ್ಸ್ಗೆ 2026-27 ಶೈಕ್ಷಣಿಕ ವರ್ಷದಿಂದ ಒಟ್ಟು 200 ಎಂಬಿಬಿಎಸ್ ಸೀಟುಗಳ ಪ್ರವೇಶಾತಿ ನಡೆಸಲು ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮೋದನೆ ನೀಡಿದೆ. ಈವರೆಗೆ ಕ್ರಿಮ್ಸ್ನಲ್ಲಿ 150 ಎಂಬಿಬಿಎಸ್ ಸೀಟುಗಳಿಗೆ ಮಾತ್ರ ಪ್ರವೇಶಾತಿ ನಡೆಸಲಾಗುತ್ತಿತ್ತು. ಇದೀಗ ಹೆಚ್ಚುವರಿಯಾಗಿ 50 ಸೀಟುಗಳ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿರುವುದರಿಂದ ಒಟ್ಟು 200 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಶಿಕ್ಷಣ ಪಡೆಯುವ ಅವಕಾಶ ಲಭ್ಯವಾಗಿದೆ. ಈ ಬೆಳವಣಿಗೆ ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಶಿಕ್ಷಣದ ಬೆಳವಣಿಗೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ. ಚಾಮರಾಜನಗರದ ಚಾಮರಾಜೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಇಂದು ನೆರವೇರಿತು. ಶಾಸಕ ಸಿ ಪುಟ್ಟರಂಗಶೆಟ್ಟಿ ರಥೋತ್ಸವಕ್ಕೆ ಚಾಲನೆ ನೀಡಿ ರಾಜ್ಯದಲ್ಲಿ ಮಳೆ ಬೆಳೆಯಾಗಿ ಸಮಸ್ತ ಜನತೆಗೆ ಒಳಿತಾಗಲಿ ಎಂದು ಆಶಿಸಿದರು. ರಥೋತ್ಸವಕ್ಕೂ

0: ತುಂತುರು ಮಳೆಯಾಗಿದ್ದು ಶುಭ ಸಂಕೇತವೆಂದು ರೈತರು ಹರ್ಷ ವ್ಯಕ್ತಪಡಿಸಿದರು. ಆಷಾಢ ಮಾಸದಲ್ಲಿ ನಡೆಯುವ ಏಕೈಕ ರಥೋತ್ಸವ ಎಂಬ ವಿಶೇಷತೆ ಹೊಂದಿರುವ ಈ ಜಾತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ನವದಂಪತಿ ಭಾಗಿಯಾಗಿ ಹಣ್ಣು ಧವನ ಎಸೆದು ಪ್ರಾರ್ಥನೆ ಸಲ್ಲಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ ನಿತ್ಯ 3,500 ಕ್ಯೂಸೆಕ್ ನೀರು ಹರಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ, ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ. ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಆರೋಪ, 2 ಪ್ರಕರಣ ಸಿಎಡಿಗೆ ವರ್ಗಾವಣೆ ಮಾಡಿ ಆದೇಶ. ಕೆಪಿಎಸ್ಸಿ ಸೇರಿದಂತೆ ಎಲ್ಲಾ ನೇಮಕಾತಿ ಅಕ್ರಮಗಳನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ಬಿಜೆಪಿ ಆಗ್ರಹ. ಹಾಗೂ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರಾಜ್ಯದ ಪ್ಯಾರಾ ಅಥ್ಲೀಟ್ ಕೆಎ ಶಿಲ್ಪಾಗೆ ಕಂಚಿನ ಪದಕ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಿಂದ ಅಭಿನಂದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ, ಈಗ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನಿಮ್ಮ ಬಯಕೆಗಳು ವಜ್ರಾಭರಣಗಳೊಂದಿಗೆ ಬಂದರೆ ಹೇಗಿರುತ್ತದೆ?
6: BMW X1 24 ಕ್ಯಾರೆಟ್ ಚಿನ್ನದ ಬಾರ್ ಮತ್ತು ವಜ್ರಾಭರಣದ ಖರೀದಿಯ ಮೇಕಿಂಗ್ ಚಾರ್ಜ್ ನ ಮೇಲೆ 100% ರಿಯಾಯಿತಿ. ನಿಜವಾಗಿ ಇವೆಲ್ಲವೂ ಸಾಧ್ಯವೇ?
5: ಈ ಎಲ್ಲಾ ಕನಸುಗಳನ್ನು ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲ್ಲರಿ ಫೆಸ್ಟಿವಲ್ ನೊಂದಿಗೆ ನನಸಾಗಿಸಿಕೊಳ್ಳಿ. ವಜ್ರಾಭರಣಗಳನ್ನು ಭೀಮಾ ಮಳಿಗೆಯಲ್ಲಿ ಖರೀದಿಸಿ ಆಕರ್ಷಕ ಬಹುಮಾನಗಳನ್ನು ಪಡೆಯಿರಿ.
6: ಕೊಡುಗೆಗಳು ಜುಲೈ 9 ರಿಂದ ಆಗಸ್ಟ್ 9 ರವರೆಗೆ ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.

0: ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 5:30 ಟೀ ಟೈಮ್ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 6:30 ಅವಲೋಕನ. 6:51 ಕೃಷಿರಂಗ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಹಲ್ಲು ಮುರಿದಾಗ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಪ್ರಿಯಾಂಕಾ ಮೋತಿ, ನಡೆಸಿಕೊಡುತ್ತಾರೆ ಕುಮಾರ ಅಗಡಿ. 7:45 ಗುರು ಪೂರ್ಣಿಮೆ ಕುರಿತು ಮಾತನಾಡುತ್ತಾರೆ ವಿದ್ವಾನ್ ಗಣಪತಿ ಭಟ್. 8:00 ಯುವವಾಣಿ, ರೆಹನಾ ಬೇಗಂ ನದಾಫ್ ಅವರಿಂದ ಕವನ ವಾಚನ. ಪಾರ್ಲಿಮೆಂಟ್ ರಿವ್ಯೂ ದಿಲ್ಲಿ ಕೇಂದ್ರದಿಂದ 8:15. 8:30 ಪುಷ್ಪಹಾರ್. 9:15 ಸ್ಪಾಟ್ ಲೈಟ್. 9:30 ಖ್ಯಾತ ಪ್ರಸೂತಿ ತಜ್ಞೆ ಹಾಗೂ ಸಮಾಜಮುಖಿ ವೈದ್ಯೆ ಡಾಕ್ಟರ್ ರತ್ನಮಾಲಾ ಎಂ ದೇಸಾಯಿ ಅವರೊಂದಿಗೆ ಆತ್ಮೀಯ ಮಾತುಕತೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಸಂಸತ್ತಿನ ಪ್ರಶ್ನೋತ್ತರ ಕಾಲ ಧ್ವನಿ ಮುದ್ರಣ ದಿಲ್ಲಿ ಕೇಂದ್ರದಿಂದ 10:00. 10:30 ಸಂಡೂರು ತಾಲೂಕಿನ ಹಳೆ ದರೋಜಿಯ ಶಿವಮ್ಮ ಮತ್ತು ಸಂಗಡಿಗರಿಂದ ಬುರ್ರ ಕಥಾ ಕೇಳುತ್ತೀರಿ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ಸಂಜೆಯ ಪ್ರಸಾರದಲ್ಲಿ ಕೇಳಿಬರುತ್ತವೆ. ಕೇಳುಗರೇ, ಈಗ ನಮ್ಮ ಈ ಪ್ರಸಾರವನ್ನು ಮುಗಿಸುತ್ತಿದ್ದೇವೆ. ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಮತ್ತೆ ಸಂಜೆಯ ಪ್ರಸಾರದಲ್ಲಿ ಭೇಟಿಯಾಗೋಣ. ನಮಸ್ಕಾರ.